ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಶ್ರಾವಣ ಮಾಸದ 12ನೇ ದಿನ ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 3ನೇ ತಾರೀಕು ಸೋಮವಾರ. ಈಗ ಸಮಯ 5:58:55. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ವಿಆರ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ವಿಶ್ವೇಶ್ವರ ಗಾಯತ್ರಿ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ರಶ್ಮಿ ಆರ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಆಯುಷ್ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಕಮಲಾಬಾಯಿ ಅವರಿಂದ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳ ಪರಿಚಯ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತಪಲ್ಲವ ಹೊಸ ಕನ್ನಡ ಚಿತ್ರಗೀತೆಗಳು, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಹನ್ನೆರಡು:05 ವನಿತಾ ವಿಹಾರದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ನಂತರ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಎಕ್ಕೊಂಡಿಮಠ್. ಕಾರ್ಯಕ್ರಮ ಹಾಗೂ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಹಾಗೂ ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ವೈದ್ಯರಾದ ಡಾಕ್ಟರ್ ಗೌತಮಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಮರು ಪ್ರಸಾರ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45 8:15 ಹಾಗೂ 8:30 ಸಿರಿಗಂಧ ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 9:15 ಕೆವಿ ಮುರುಗೇಶ್ ರವರು ಹಾಡಿರುವ ಭಾವಗೀತೆಗಳು, 9:30 ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ, 10:30 ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್

ಆಕಾಶವಾಣಿ ಬೆಂಗಳೂರು, ಸಮಯ 6:10. ಇನ್ನು ಮುಂದೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕರ್ತಾ ಕೃಷ್ಣಯ್ಯ ನೀ ಬಾರಯ್ಯ, ಎನ್ನ ಆರ್ತದ ದನಿಗೊಲಿದು ನೀ ಬಾರಯ್ಯ, ಪ್ರಸನ್ನ ವೆಂಕಟದಾಸರ ರಚನೆಯನ್ನು ಶ್ರುತಿ ದಾಸ್ ಬಿಚ್ಚಳಿಯವರು ಹಾಡಿದ್ದಾರೆ.

ಶ್ರುತಿದಾಸ್ ಬಿಚ್ಚಳ್ಳಿಯವರು ಹಾಡಿದ ಈ ಗೀತೆಗಳಿಗೆ ಮೃದಂಗ ಸಾಥ್ ನೀಡಿದವರು ಪೃಥ್ವಿ ಕೃಷ್ಣ, ವೀಣೆ ಎಂಆರ್ ಮಂಜುಳಾ, ವಯಲಿನ್ ಕೃತಿಕ್ ಕೌಶಿಕ್ ಅವರದಾಗಿತ್ತು. ಈಗ ನಿಜಗುಣ ಶಿವಯೋಗಿಗಳ ಒಂದು ವಚನವನ್ನು ವೃಂದಗಾನದಲ್ಲಿ ಕೇಳೋಣ. ನೋಡಲಾಗದೆ ದೇವ ಕೊಡಲಿನ್ನು ದಿಟ್ಟಿ ಮೂರು ನಾಗಲೇಸು ಮಾಡಲೆನ್ನ.

0: ಇದುವರೆಗೂ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನಾ ಕೇಳುವಿರಿ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ, ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯ ತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ, ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
0: ಇದುವರೆಗೂ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ ಸರಿಯಾಗಿ 6:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಕನ್ನಡ ರತ್ನ ಭಂಡಾರ. ಆಹಾ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
3: ನಾನು ಕಥೆಗಾರನಾಗೋದೊಳಗೆ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬಾ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನ ಅಥವಾ ಮಾಸ್ತಿಯವರ ಕಥೆಗಳನ್ನ ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊಡೆದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರೆದ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಕ್ಕೆ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ

0: ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲೇ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಹೇಳೋದು ನೀವು. ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನ ಕೇಳೋಣ. ಜಯ ಜಯ ಭಾರತ ಗಾಯತ್ರಿ, ಗೆಲುವಾಗಲಿ ಮೈತ್ರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಈಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪರೀಕ್ಷೆಗಳಲ್ಲಿ ನಕಲು ಮಾಡುವುದು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಕಾನೂನಿನಡಿನಲ್ಲಿ ಇದು ಯಾವ ರೀತಿಯಾದಂಥ ಅಪರಾಧ ಅನ್ನೋದನ್ನು ತಾವು ತಿಳಿಸಿದಿರಿ. ಈಗ ಈ ಪರೀಕ್ಷಾ ಫಲಿತಾಂಶಗಳಲ್ಲಿ ವಂಚನೆ ಅಥವಾ ಅಕ್ರಮ ಕಂಡು ಬಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಸರ್, ಅದರ ಬಗ್ಗೆ ತಿಳಿಸಿ.
3: ಪ್ರಶ್ನೆ ಪತ್ರಿಕೆ ನಂತರದಲ್ಲಿ ತಮ್ಮ ಫಲಿತಾಂಶದಲ್ಲಿ ಆಗ್ತಾ ಇರುವಂತಹ ನಕಲು ಏನಿದೆ ಅಂದ್ರೆ ಸಾಕಷ್ಟು ತಿದ್ದುಪಡಿಗಳು, ಒಂದು ಆತ್ಮಸ್ಥೈರ್ಯ ಇಟ್ಕೊಂಡು ಈ ಪರೀಕ್ಷೆಯನ್ನ ಎದುರಿಸಿ ನಂತರದಲ್ಲಿ ಬರುವಂತಹ ಫಲಿತಾಂಶ ಅವರ ವಿದ್ಯಾರ್ಥಿ ಜೀವನಕ್ಕೆ ಅಂತಿಮವಾಗಿರಲ್ಲ. ಈ ಅಕ್ರಮವಾಗಿ ವಂಚನೆಯನ್ನ ಮಾಡ್ತಾರೆ ಫಲಿತಾಂಶದಲ್ಲಿ, ಅಂತಹ ವಿದ್ಯಾಸಂಸ್ಥೆಯ ಮಾನ್ಯತೆಯನ್ನೇ ರದ್ದು ಮಾಡುವಂತದ್ದು ಬಹಳಷ್ಟು ನಡೀತಾ ಇದೆ ಸರ್. ಜೊತೆಗೆ ಏನು ಅಕ್ರಮದಲ್ಲಿ ತಂಡವಾಗಿ ಭಾಗಿಯಾಗಿದ್ರೆ, ಒಂದು ಗ್ರೂಪಲ್ಲಿ ಒಂದು 5 ಜನ 10 ಜನ ಇರ್ತಾರೆ, 5 ಜನ ಸೇರ್ಕೊಂಡು ಫಲಿತಾಂಶದಲ್ಲಿ ಮೋಸ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು 5 ವರ್ಷದವರೆಗೂ ಸಹಿತ ಶಿಕ್ಷೆಯನ್ನು ಒಳಪಡಿಸುವಂಥದ್ದು ನಮ್ಮ ಹೊಸ ಏನು ಕಾಯ್ದೆ ಇದೆ BNS ಅದರಲ್ಲಿದೆ ಸರ್. ಜೊತೆಗೆ ಸರ್ಕಾರಿ ಖಾಸಗಿ ಸಿಬ್ಬಂದಿಗಳು ಭಾಗಿಯಾಗಿದ್ರೆ ಅಂತಹ ಸೇವೆ ಅಮಾನತ್ತು ರದ್ದು ಮಾಡುವಂಥದ್ದು ಸಹಿತ ನಮ್ಮ ಕಾನೂನಲ್ಲಿ ಇದೆ ಸರ್.
2: ಸಿಬ್ಬಂದಿ ವರ್ಗ ಯಾರ್ಯಾರು ಅದರಲ್ಲಿ ಸೇರ್ಕೊಂಡಿರ್ತಾರೆ ಅವರನ್ನ ಅಮಾನತ್ತು ಮಾಡಬಹುದು.
3: ಜೊತೆಗೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ನು ಸಹಿತ ಅವ್ರ ಮೇಲೆ ತೋರಿಸುವಂತದ್ದು. ಜೊತೆಗೆ ಬಹಳಷ್ಟು ಸಹಾಯಕವಾಣಿಗಳಿದಾವೆ, 0802331075 ಮತ್ತೆ 0802331076. ಜೊತೆಗೆ 112 ತುರ್ತು ಸಹಾಯವಾಣಿ, ಪೊಲೀಸ್ ಇಲಾಖೆಯ ತುರ್ತು ಸಹಾಯವಾಣಿ ಇದೆ. ಜೊತೆಗೆ ಯಾವ ಶಾಲೆ ಅಥವಾ ಯಾವ ಸಂಸ್ಥೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ದುರುಪಯೋಗವನ್ನು ಮಾಡಿದ್ದಾರೆ, ಅವ್ರಿಗೆ DDPI ಅವ್ರ ಮೂಲಕವಾಗಿ, ಕಚೇರಿ ಮೂಲಕವಾಗಿ ದೂರನ್ನ ಸಲ್ಲಿಸಿ ಅವರ ಮಾನ್ಯತೆಯನ್ನು ರದ್ದುಪಡಿಸ್ಬೋದು. ಜೊತೆಗೆ ಶಿಕ್ಷಕರಾಗಿದ್ರೆ ಅವರ ಸೇವೆಯಿಂದ ವಜಾ ಮಾಡಿಸ್ಬೋದು. ಹಲವಾರು ರೀತಿಯಾದಂತಹ ಕಾನೂನುಗಳು ಇದರಲ್ಲಿದೆ ಸರ್. ಹಾಗಾಗಿ ಇಂಥದ್ದು ಶೇಕಡವಾರು ಕಡಿಮೆ ಇದ್ರೂ ಸಹಿತ ಇಂತಹ ಅಂಶಗಳಿಗೆ ನಾವು ಒಳಪಡಬಾರದು ಅನ್ನುವಂಥದ್ದು ನಾವು ಗಮನಿಸಬೇಕು.
2: ಇವತ್ತು RTI ಆಕ್ಟ್ ಮೂಲಕವಾಗಿ ಸಾಕಷ್ಟು ವಿವರಗಳನ್ನ ಎಲ್ಲರೂ ಕೂಡ ಪಡ್ಕೊಳ್ತಾರೆ.
3: ಹೌದು.
2: ಈಗ ಫಲಿತಾಂಶ ಬಂದಾಗ ಫಲಿತಾಂಶ ಪಟ್ಟಿನಲ್ಲಿ ನಮೋದಾಗಿರುವಂತಹ ಪರ್ಸೆಂಟೇಜ್ ಸುಮ್ಮನೆ ಹೆಚ್ಚಿಗೆ ಇತ್ತಂತಿಳಿ, ಆದ್ರೆ ಮೂಲ ದಾಖಲೆಗಳಲ್ಲಿ ಏನಿದೆ ಅಂತ ಅನ್ನೋದನ್ನು ಕೂಡ ಮಾಹಿತಿ ತಗೊಂಡು ಅವತ್ತು ಹೇಗೆ ನೀವು ಅಲ್ಲಿ ತಪ್ಪಾಗಿ ತೋರಿಸಿದಿರಿ ಅಂತ ಮಾಹಿತಿನೂ ಕೂಡ ತಗೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಆಯ್ಕೆ ಪಟ್ಟಿ ಅದು ಪ್ರಕಟ ಆದಾಗ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದೆಲ್ಲ ಇರುತ್ತೆ. ಅಂದ್ರೆ ಯಾರಾದರೂ ಕೂಡ ಯಾವುದೇ ಮಾಹಿತಿಯನ್ನು ಹೇಗಾದರೂ ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈ ಫಲಿತಾಂಶಗಳಲ್ಲಿ ವಂಚನೆ ಮಾಡೋದಾಗಲಿ ಅದರಲ್ಲಿ ಏನಾದರೂ ಅಕ್ರಮ ಏನಾದರೂ ಮಾಡಕ್ಕೆ ಹೋದ್ರೆ ಅವ್ರು ಸಿಕ್ಕಿ ಬಿಡ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನ ಎದುರಿಸಬೇಕಾಗತ್ತೆ ಅಂತ ಅನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಮಂಜೇಶ್ ವಕೀಲವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿ ರೈತರಿಗೆ ಸಲಹೆ.
1: ಎಣ್ಣೆ ನಮ್ಮ ದೈನಂದಿನ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ದೇಹಕ್ಕೆ ಶಕ್ತಿ ನೀಡುವುದು, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳಾದ ಎ, ಡಿ, ಇ ಮತ್ತು ಕೆ ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ. ಮೆದುಳು ಮತ್ತು ಹಾರ್ಮೋನುಗಳ ಕಾರ್ಯಕ್ಕೆ ನೆರವಾಗುತ್ತದೆ. ಎಣ್ಣೆಯ ಪ್ರಮುಖ ಪಾತ್ರ ಇದಾಗಿದೆ. ಆದರೆ ಸರಿಯಾದ ಪ್ರಮಾಣದ ಮತ್ತು ಉತ್ತಮ ಗುಣಮಟ್ಟದ ಎಣ್ಣೆ ಆಯ್ಕೆ ಮಾಡಿಕೊಳ್ಳುವುದು ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿದೆ. ಎಣ್ಣೆ ಬೀಜ ಬೆಳೆಗಳು ಮತ್ತು ಅವುಗಳಿಂದ ದೊರೆಯುವ ಎಣ್ಣೆಗಳು ಈ ರೀತಿಯಿವೆ. ಕಡಲೆ ಎಣ್ಣೆ ಮತ್ತು ಇದರ ಪ್ರಮುಖವಾದ ಪೋಷಕಾಂಶ ಏನೆಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಕೊಬ್ಬು, ವಿಟಮಿನ್ ಇ ಇಲ್ಲಿ ಲಭ್ಯವಿದೆ. ಎಳ್ಳೆಣ್ಣೆಯಲ್ಲಿ ಕ್ಯಾಲ್ಸಿಯಂ, ಸೆಸ್ಮಿನ್, ಆ್ಯಂಟಿ ಆಕ್ಸಿಡೆಂಟ್ಗಳು ಲಭ್ಯವಿವೆ. ಸೂರ್ಯಕಾಂತಿಯಲ್ಲಿ ವಿಟಮಿನ್ ಇ, ಪ್ಯೂರಿಫೈಡ್ ಅನ್ಸ್ಯಾಚುರೇಟೆಡ್ ಕೊಬ್ಬು ಕೂಡ ಇದರಲ್ಲಿ ಇರುತ್ತೆ. ಸೋಯಾಬೀನ್ ಒಮೆಗಾ 6 ಪ್ರೋಟೀನ್ ಮೂಲ ಬೆಳೆ ಇದಾಗಿದೆ. ಸಾಸಿವೆ ಒಮೆಗಾ 3 ಮತ್ತು ಒಮೆಗಾ 6 ಸಮತೋಲನ ಇದರಲ್ಲಿ ಕಂಡುಬರುತ್ತೆ. ತೆಂಗಿನೆಣ್ಣೆಯಲ್ಲಿ ಮಧ್ಯಮ ಸರಪಳಿ ಕೊಬ್ಬು ಆಮ್ಲಗಳು ಲಭ್ಯವಿರುತ್ತೆ. ಕುಸುಬೆ ಎಣ್ಣೆಯಲ್ಲಿ ಪ್ಯೂರಿಫೈಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಲಭ್ಯವಿರುತ್ತೆ. ನೈಜರ್ ಹುಚ್ಚೆಳ್ಳು ಇದರಲ್ಲಿ ಅಸಂತೃಪ್ತ ಕೊಬ್ಬು ಆಮ್ಲಗಳು ಲಭ್ಯವಾಗುತ್ತೆ. ಅಕ್ಕಿ ಹೊಟ್ಟಿನಲ್ಲಿ ಒರಿಜಿನಲ್ ಮತ್ತು ವಿಟಮಿನ್ ಇ ಲಭ್ಯವಿರುತ್ತವೆ. ಗುಣಮಟ್ಟದ ಎಣ್ಣೆಯ ಲಕ್ಷಣಗಳು ಏನೆಂದರೆ ನೈಸರ್ಗಿಕ ವಾಸನೆ ಮತ್ತು ಬಣ್ಣ ಹೊಂದಿರುತ್ತೆ, ಟ್ರಾನ್ಸ್ಪ್ಯಾಟ್ ಇಲ್ಲದಿರುವುದು, ರಾಸಾಯನಿಕ ದ್ರಾವಕಗಳಿಂದ ಹೊರತೆಗೆಯದ ಎಣ್ಣೆ ಉತ್ತಮವಾಗಿದೆ. ಕಡಿಮೆ ಸಂಸ್ಕರಣೆಯ ಎಣ್ಣೆಯಲ್ಲಿ ಪೋಷಕಾಂಶಗಳು ಹೆಚ್ಚು ಉಳಿಯುತ್ತವೆ. ಹಳೆಯ ಮತ್ತು ದುರ್ವಾಸನೆಯ ಎಣ್ಣೆಯನ್ನು ಬಳಸಬಾರದು. ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂದರೆ ಕಡಿಮೆ ಉಷ್ಣಾಂಶದ ಯಂತ್ರದಲ್ಲಿ ಅಥವಾ ಗಾಣದಿಂದ ಬೀಜವನ್ನು ಒತ್ತಿ ತೆಗೆಯುವ ಎಣ್ಣೆಯನ್ನು ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂತ ಕರೀತೇವೆ. ಇದರಿಂದ ಪ್ರಯೋಜನ ಏನೆಂದರೆ ನೈಸರ್ಗಿಕ ವಿಟಮಿನ್ ಇ ಇದರಲ್ಲಿ ಉಳಿಯುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚು ಇರುತ್ತವೆ, ರಾಸಾಯನಿಕ ಸಂಸ್ಕರಣೆ ಇರೋದಿಲ್ಲ, ನೈಸರ್ಗಿಕ ರುಚಿ ಮತ್ತು ಸುವಾಸನೆ ಹೊಂದಿರುತ್ತೆ. ಮಿತ ಪ್ರಮಾಣದಲ್ಲಿ ಬಳಸಿದರೆ ಹೃದಯದ ಆರೋಗ್ಯಕ್ಕೆ ಇವು ಅನುಕೂಲಕರವಾಗಿರುತ್ತವೆ. ಯಾವ ಎಣ್ಣೆಯಲ್ಲಿ ಯಾವ ರೀತಿಯ ಕೊಬ್ಬು? ಕಡಲೆ ಇದರಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುತ್ತೆ, ಹೆಚ್ಚು ಇರುತ್ತೆ. ಮತ್ತು ಪ್ಯೂರ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಮಧ್ಯಮ ಗಾತ್ರದಲ್ಲಿ ಇರುತ್ತೆ, ಇದು ಹೃದಯಕ್ಕೆ ಉತ್ತಮವಾಗಿರುತ್ತೆ. ಅದೇ ರೀತಿ ಎಳ್ಳು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿರುತ್ತೆ. ಸಾಸಿವೆ ಇದು ಮಧ್ಯಮ ಗಾತ್ರದಲ್ಲಿರುತ್ತೆ. ಪ್ಯೂಪಾ ಇದರಲ್ಲಿ ಹೆಚ್ಚು ಕಂಡುಬರುತ್ತೆ. ಒಮೆಗಾ 3 ಅಂಶ ಇದರಲ್ಲಿ ವಿಶೇಷವಾಗಿದೆ. ಸೂರ್ಯಕಾಂತಿ ಎಣ್ಣೆಯಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಹೆಚ್ಚು ಇರುತ್ತೆ. ಮತ್ತು ವಿಟಮಿನ್ ಇ ಕೂಡ ವಿಶೇಷ ಗುಣವಾಗಿದೆ. ಯಾವ ಋತುವಿನಲ್ಲಿ ಯಾವ ಎಣ್ಣೆಯನ್ನು ಬೆಳೆಸಬೇಕಂದ್ರೆ ಬೇಸಿಗೆ ಸಮಯದಾಗೆ ಕಡಲೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ರೈಸ್ ಬ್ರಾನ್ ಎಣ್ಣೆ ಬಳಸಿದರೆ ಉತ್ತಮ. ಮಳೆಗಾಲ ಆದರೆ ಎಳ್ಳೆಣ್ಣೆ ಮತ್ತು ಕಡಲೆ ಎಣ್ಣೆಯನ್ನು ಬಳಸಬೇಕಾಗುತ್ತೆ. ಚಳಿಗಾಲದಲ್ಲಾದರೆ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಮಿತ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆ ಕೂಡ ಬಳಸಬಹುದಾಗಿದೆ. ಇವು ಸಂಪ್ರದಾಯ ಮತ್ತು ಸ್ಥಳೀಯ ಆಹಾರ ಪದ್ಧತಿಗಳ ಆಧಾರದ ಸಾಮಾನ್ಯ ಸಲಹೆಗಳಾಗಿವೆ. ಆರೋಗ್ಯದ ದೃಷ್ಟಿಯಿಂದ ವರ್ಷಪೂರ್ತಿ ಒಂದೇ ಎಣ್ಣೆಯ ಬದಲು 2-3 ವಿವಿಧ ಉತ್ತಮ ಗುಣಮಟ್ಟದ ಎಣ್ಣೆಗಳನ್ನು ಪರ್ಯಾಯವಾಗಿ ಬಳಸುವುದು ಉತ್ತಮ ಅನ್ನಲಾಗುತ್ತೆ. ದಿನಕ್ಕೆ ಎಷ್ಟು ಎಣ್ಣೆ ಬೇಕೆಂದರೆ ಭಾರತೀಯ ವೈದ್ಯಕೀಯ ಮತ್ತು ಪೌಷ್ಟಿಕ ಮಾರ್ಗಸೂಚಿಗಳ ಪ್ರಕಾರ ಒಬ್ಬ ವಯಸ್ಕನಿಗೆ ದಿನಕ್ಕೆ 20-30 ಗ್ರಾಂ ಅಂದರೆ 4-6 ಟೀ ಚಮಚ ಎಣ್ಣೆ ಸಾಕಾಗುತ್ತೆ. ಹೆಚ್ಚು ಕರಿದ ಆಹಾರ ಸೇವಿಸುವವರು ಪ್ರಮಾಣ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಭಾರತದಲ್ಲಿ ತಲಾ ಎಣ್ಣೆ ಬಳಕೆ ಹೇಗಿದೆ ಅಂದರೆ ಭಾರತದಲ್ಲಿ ತಲಾ ಒಬ್ಬರು ಅಡುಗೆ ಎಣ್ಣೆ ಬಳಕೆ ಸುಮಾರು 20 ಕೆಜಿ ಇದೆ ಎಂದು ನೀತಿ ಆಯೋಗ ವರದಿ ತಿಳಿಸಿರುತ್ತೆ. ಇದು ಜೀವನ ಶೈಲಿಯ ಬದಲಾವಣೆ ಮತ್ತು ಸಂಸ್ಕರಿತ ಆಹಾರ ಬಳಕೆಯಿಂದ ಹೆಚ್ಚಾಗಿದೆ. ಭಾರತವು ತನ್ನ ಅಡುಗೆ ಎಣ್ಣೆಯ ಅಗತ್ಯದ ದೊಡ್ಡ ಭಾಗವನ್ನು ಆಮದು ಮಾಡಿಕೊಳ್ಳುತ್ತೆ. ದೇಶೀಯ ಬೇಡಿಕೆಯ ಸುಮಾರು 55-60 ಭಾಗವನ್ನು ಆಮದು ಮೂಲಕ ಪೂರೈಸಿಕೊಳ್ಳಲಾಗುತ್ತೆ. 2023-24 ಸುಮಾರು 16 ಮಿಲಿಯನ್ ಟನ್ ಅಡುಗೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳಲಾಗಿದೆ. ಇತ್ತೀಚಿನ ವರ್ಷದಲ್ಲಿ ಭಾರತದ ಅಡುಗೆ ಎಣ್ಣೆ ಆಮದು ವೆಚ್ಚ ಸುಮಾರು 15 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ಏರಿರುತ್ತೆ.
0: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಯಥಾ ಭಾರತಂ ವಿಕಸಿತ ಭಾರತ ದಿಶಿ ಅಗ್ರೆ ಸರತಿ ತಥಾ ದೇಶಸ್ಯ ಯುವಾನಃ ಶಾರೀರಿಕ ರೂಪೇಣ ಸುದೃಢಾಃ ಮಾನಸಿಕ ರೂಪೇಣ ಸಬಲಾಃ ಆತ್ಮವಿಶ್ವಾಸೇನ ಚ ಪರಿಪೂರ್ಣಾಃ ಭವಿತುಮರ್ಹಂತಿ. ಹ್ಯಃ ನವದಿಲ್ಲ್ಯಾಂ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯಾಂತರ್ಗತಂ ನಶಾ ಮುಕ್ತ ಯುವಾಭಿಯಾನಸ್ಯ ದೃಶ್ಯ ಶ್ರವ್ಯ ಅಂತರ್ಜಾಲೀಯ ಮಾಧ್ಯಮೇನ ಶುಭಾರಂಭಾವಸರೆ ಭಾಷಮಾಣಃ ಪ್ರಧಾನಮಂತ್ರಿ ಅವದತ್ ಯತ್ ಯುವಾನಃ ಸರ್ವದಾ ಮಾದಕದ್ರವ್ಯೇಭ್ಯಃ ದೂರಂ ತಿಷ್ಠೇಯುಃ ಅಥ ಸ್ವಸ್ಥ ಜೀವನ ಚರ್ಯಾಂ ಚ ಅಂಗೀಕುರ್ಯುಃ. ಅಸೌ ಏತದಪಿ ಅವದತ್ ಯತ್ ಅಸ್ಯ ಅಭಿಯಾನಸ್ಯ ಶುಭಾರಂಭೇಣ ಮಾದಕದ್ರವ್ಯ ದುರುಪಯೋಗಸ್ಯ ವಿರುದ್ಧಂ ಶತಸಪ್ತಾಹಕಾತ್ಮಕಸ್ಯ ರಾಷ್ಟ್ರವ್ಯಾಪಿನಃ ಜನಭಾಗಿದಾರಿ ಇತ್ಯಸ್ಯ ಅಭಿಯಾನಸ್ಯ ಆರಂಭ ಜಾತಃ.
1: ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವಾ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವಾ ತನ್ ಸೇ ಸ್ವಸ್ಥ ಹೋ ಮನ್ ಸೇ ಸ್ವಸ್ಥ ಹೋ ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೇ ಹಮೇಶಾ ಹಮೇಶಾ ದೂರ್ ಹೋ.
0: ಅಸ್ಮಿನ್ ಕಾರ್ಯಕ್ರಮೆ ದೇಶಸ್ಯ ಅಷ್ಟಾವಿಂಶತಿ ಸಹಸ್ರ ಸ್ಥಾನೇಭ್ಯಃ ಏಕಕೋಟ್ಯಧಿಕಾಃ ಯುವಾನಃ ಭಾಗಂ ಗೃಹೀತವಂತಃ. ಅತ್ರ ಮಾಯ್ ಭಾರತ್ ಇತ್ಯೇತಸ್ಯ ರಾಷ್ಟ್ರೀಯ ಸೇವಾ ಯೋಜನಾಯಾಃ ಚ ಸ್ವಯಂ ಸೇವಕಾಃ ಮಹಾವಿದ್ಯಾಲಯ ವಿದ್ಯಾಲಯ ವಿಶ್ವವಿದ್ಯಾಲಯಾನಾಂ ಪ್ರತಿನಿಧಯಃ ಯುವಕ ಮಂಡಲಾನಾಂ ಅಶಾಸಕೀಯ ಸಂಘಟನಾನಾಂ ಚ ತಥಾ ಆಧ್ಯಾತ್ಮಿಕ ಸಂಸ್ಥಾನಾಂ ಸದಸ್ಯಾಶ್ಚ ಭಾಗಂ ಗ್ರಹೀತವಂತಃ. ಕೇಂದ್ರೀಯ ಯುವ ಕಾರ್ಯ ಕ್ರೀಡಾ ಮಂತ್ರಿ ಡಾಕ್ಟರ್ ಮನಸುಖ ಮಾಂಡವೀಯ ಅವದತ್ ಯತ್ ಮಾದಕ ದ್ರವ್ಯ ಮುಕ್ತ ಭಾರತಸ್ಯ ಸ್ವಪ್ನಂ ಕೇವಲಂ ಜನಸಹಭಾಗಿತಯಾ ಯೂನಾಂ ನೇತೃತ್ವೇನ ಚ ಪೂರ್ಣ ಭವಿತುಮರ್ಹತಿ. ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯಾಂತರ್ಗತಂ ನಶಾ ಮುಕ್ತ ಯುವಾಭಿಯಾನಸ್ಯ ರಾಷ್ಟ್ರೀಯ ಶುಭಾರಂಭಾನಂತರಂ ಅಸೌ ಫರೀದಾಬಾದ್ ಸ್ಥಿತೆ ಅಮೃತ ಚಿಕಿತ್ಸಾಲಯೆ ಆಯೋಜಿತೆ ಏಕಸ್ಮಿನ್ ಕಾರ್ಯಕ್ರಮೆ ಏತದವದತ್. ಡಾಕ್ಟರ್ ಮಾಂಡವೀಯ ಏತತ್ ಶತಸಪ್ತಾಹಕಾತ್ಮಕಂ ಅಭಿಯಾನಂ ಯೂನಃ ರಾಷ್ಟ್ರ ನಿರ್ಮಾಣೆ ಪ್ರವರ್ತಯಿತುಂ ರಾಷ್ಟ್ರವ್ಯಾಪಿ ಜನಾಂದೋಲನಂ ಇತಿ ವರ್ಣಿತವಾನ್. ಬಿಹಾರ ಗುಜರಾತ್ ಮಧ್ಯಪ್ರದೇಶಾಣಾಂ ಚ ತ್ರಯಾಣಾಂ ವಿಧಾನಸಭಾಕ್ಷೇತ್ರಾಣಾಂ ಉಪನಿರ್ವಾಚನಾನಾಂ ಕೃತೆ ಅದ್ಯ ಮತಗಣನಾಯೈ ಸರ್ವಾಃ ವ್ಯವಸ್ಥಾಃ ಕೃತಾಃ ಸಂತಿ. ಬಿಹಾರಸ್ಯ ಬಾಂಕಿಪುರೆ ಗುಜರಾತಸ್ಯ ಮಂಜಲಪುರೆ ಮಧ್ಯಪ್ರದೇಶಸ್ಯ ದತಿಯಾ ಆಸನೆ ಚ ಮತದಾನಂ ಗತಮಾಸಸ್ಯ ತ್ರಿಂಶತ್ ದಿನಾಂಕೆ ಜಾತಂ. ಅದ್ಯ ಪ್ರಾತಃ ಅಷ್ಟವಾದನೆ ಮತಾನಾಂ ಗಣನಾ ಆರಭ್ಯತೆ. ಪ್ರಥಮಂ ಪೋಸ್ಟಲಿತಿ ಮತಪತ್ರಾಣಾಂ ಗಣನಾ ಭವಿಷ್ಯತಿ. ತದನಂತರಂ ಪ್ರಾತಃ ಸಾರ್ಧಾಷ್ಟವಾದನೆ ಮತದಾನ ಯಂತ್ರೇಷು ಅಭಿಲೇಖಿತಾನಾಂ ಮತಾನಾಂ ಗಣನಾ ಭವಿಷ್ಯತಿ. ನಿರ್ವಾಚನಾಯೋಗೇನ ತ್ರಿಷು ರಾಜ್ಯೇಷು ಸುಗಮ ಗಣನಾಂ ಸುನಿಶ್ಚೇತುಂ ದೃಢ ಸುರಕ್ಷಾ ವ್ಯವಸ್ಥಾ ಕೃತಾಸ್ತಿ. ಮಧ್ಯಪ್ರದೇಶ ದತಿಯಾ ವಿಧಾನಸಭಾ ಕ್ಷೇತ್ರಸ್ಯ ಗಣನಾ ಪ್ರಶಾಸಕೀಯ ಪಾಲಿಟೆಕ್ನಿಕ್ ಮಹಾವಿದ್ಯಾಲಯ ಭವಿಷ್ಯತಿ. ಯತ್ರ ವಿಂಶತಿ ಗಣನಾ ಪಟ್ಟಿಕಾಃ ಸ್ಥಾಪಿತಾಃ ಸಂತಿ. ರಾಷ್ಟ್ರಪತಿಪದಾಸೀನ ದ್ರೌಪದಿ ಮುರ್ಮು ಅದ್ಯ ಒಡಿಶಾ ರಾಜ್ಯಸ್ಯ ತ್ರಿದಿವಸೀಯಾಯಾಂ ಯಾತ್ರಾಯಾಂ ಭವಿಷ್ಯತಿ. ಯಾತ್ರಾವಧೌ ರಾಷ್ಟ್ರಪತಿಃ ಗಂಜಂ ಜನಪದಸ್ಯ ಕಟಕ ಭುವನೇಶ್ವರ ಬ್ರಹ್ಮಪುರ ತಪ್ತಾಪಾನಿ ಸ್ಥಳೇಷು ಶೈಕ್ಷಣಿಕ ಸಾಂಸ್ಕೃತಿಕ ಆಧಿಕಾರಿಕ ಕಾರ್ಯಕ್ರಮೇಷು ಭಾಗಂ ಗ್ರಹೀಷ್ಯತಿ. ಅದ್ಯ ರಾಷ್ಟ್ರಪತಿಃ ಕಟಕನಗರೆ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯಸ್ಯೋದ್ಘಾಟನಂ ಕರಿಷ್ಯತಿ. ಏಕಾದಶ ದಿನಾತ್ಮಕಾನಾಂ ಸ್ಪರ್ಧಾನಾಂ ಸಮಾಪನಾನಂತರಂ ಹ್ಯಃ ಗ್ಲಾಸ್ಗೋ ನಗರೆ ಭವ್ಯ ಸಮಾರೋಹೇಣ ರಾಷ್ಟ್ರಮಂಡಲ ಕ್ರೀಡಾ ಸಂಪನ್ನ. ಭಾರತಮೇಕೋನಚತ್ವಾರಿಂಶತ್ ಪದಕೈಃ ಸಹ ಪದಕತಾಲಿಕಾಯಾಂ ಚತುರ್ಥ ಸ್ಥಾನಂ ಅಧಿಗತವತ್. ಏತೇಷು ತ್ರಯೋದಶ ಸ್ವರ್ಣ ಪದಕಾನಿ ಸಪ್ತದಶ ರಜತ ಪದಕಾನಿ ನವ ಕಾಂಸ್ಯ ಪದಕಾನಿ ಚ ಸಮ್ಮಿಲಿತಾನಿ ಸಂತಿ ಇತಿ ವಾರ್ತಾಃ.

0: ಸೆಪ್ಟೆಂಬರ್ 5ನೇ ತಾರೀಖಿನಂದು ಸಂಜೆ 5 ಗಂಟೆಗೆ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಪ್ರಾರಂಭಿಸಲಾಗುವುದು. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸಂಘದಿಂದ ನಿಗದಿತ ಪ್ರವೇಶ ಪತ್ರ ನಮೂನೆಯನ್ನು ಪಡೆದುಕೊಂಡು ಇದೇ ಆಗಸ್ಟ್ 31ನೇ ತಾರೀಖಿನೊಳಗೆ ಪ್ರವೇಶ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಬೆಂಗಳೂರಿನ ಕೆಂಪೇಗೌಡ ನಗರ ರಾಮಕೃಷ್ಣ ಮಠ ಬಡಾವಣೆ ಗವಿಪುರ ಸಾಲು ಛತ್ರಗಳ ಎದುರು ಇರುವ ಉದಯ ಭಾನು ಕಲಾ ಸಂಘ ಆಯೋಜನೆ ಮಾಡಿ ತರಗತಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ದೂರವಾಣಿ ಸಂಖ್ಯೆ 0802626693. ಮತ್ತೊಂದು ಸಂಖ್ಯೆ 0802626013831. ಇವರನ್ನು ಸಂಪರ್ಕಿಸಬಹುದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ, ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ ಮೂವರು ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ

0: ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ್ ಸೇ ಸ್ವಸ್ಥ ಹೋ, ಮನ ಸೇ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೇ ಹಮೇಶಾ ಹಮೇಶಾ ದೂರ ಹಿ ರಹೇ ಯಹೀ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೇ ಸಂಕಲ್ಪ ಲೇನಾ ಹೈ, ಹಮಾರೇ ಯುವಾ ನಶೆ ಔರ್ ಡ್ರಗ್ಸ್ ಕೆ ಖತ್ರೋ ಕೋ ಸಮಜೆ, ಹರ್ ತರಹ ಸೇ ಜಾಗರೂಕ್ ರಹೇ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವಾ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರಾ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನೆ, ರಾಷ್ಟೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು. 2047 ವರ್ಷಕ್ಕೆ ವಿಕಸಿತ ಭಾರತ್ ಮಾಡಲು ನಮ್ಮ ಯುವಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್

0: ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ ಎನ್ಎಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ ಮೂವರು ಯುವ ನವೋದ್ಯಮಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೇಲ್ಕರ್, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸಿಇಒ ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಪುನಿ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸಿಲೆಕ್ಟ್ ಆದದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು ಎರಡು ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರು ಮಾಡಿದೆ. ಆ ಡಿವೈಸ್ ಅನ್ನ ಸದನ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ಫ್ಲೋ ಆಗುವ ಸಮಸ್ಯೆಯನ್ನು ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಚಾಲ್ ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯಿತು. ಒಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಅಟ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಎಲ್ಲರಿಗೆ ಖುಷಿ ಆಯಿತು.
0: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನಪರಿಷತ್ ಶಾಸಕ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು. ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ಧ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ 11 ವರ್ಷದೊಳಗಿನವರ ಫಿಡೆರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆ ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ ಚೆಸ್ ಪಂದ್ಯಾವಳಿಯ ಮೊದಲ ದಿನದ ಏಕೈಕ ಸುತ್ತಿನಲ್ಲಿ ಮೂವರು ಜಯ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ ಮೂವರು ನವೋದ್ಯಮಿಗಳಿಗೆ ರಾಷ್ಟಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ರಶ್ಮಿ ಆರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಮೊದಲಿಗೆ ಮುಗಿದು ಹೋಯಿತೆ ಗೆಳೆಯ ಕನಸ ಕಾಣುವ ಕಾಲ, ರಚನೆ ಬಿ ಆರ್ ವಿಜಯಕುಮಾರ್ ಅವರದಾಗಿದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ನಂತರ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಹಾಗೂ ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆ ಆರ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲ ಜಲ ಜಲ
3: ಆಕಾಶವಾಣಿ. ಈಗ ಒಂದು ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ

0: ಕೆದ್ದರೆ ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಖನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30ರಿಂದ ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. 3 ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8ರಂದು ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸೆಲಿಂಗ್ 4ರಿಂದ 17ರವರೆಗೆ ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 22 ಆಗಿದೆ. ಎರಡನೇ ಸುತ್ತಿನ ಕೌನ್ಸೆಲಿಂಗ್ 24ರಿಂದ 2ರವರೆಗೆ ನಡೆಯಲಿದೆ. ನಂತರ 3ನೇ ಸುತ್ತಿನ ಕೌನ್ಸೆಲಿಂಗ್ 10ರಿಂದ 18ರವರೆಗೆ ನಡೆಯಲಿದೆ. ಅಂತಿಮ ಮತ್ತು 28ರಿಂದ 3ರವರೆಗೆ ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 10 ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸೆಲಿಂಗ್ 13ರಿಂದ 22ರವರೆಗೆ ನಡೆಯಲಿದೆ. ಅಭ್ಯರ್ಥಿಗಳು 28ರೊಳಗೆ ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. ಎರಡನೇ ಸುತ್ತು 31ರಿಂದ 8ರವರೆಗೆ ಮತ್ತು 3ನೇ ಸುತ್ತು 16ರಿಂದ 26ರವರೆಗೆ ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು 3ರಿಂದ 5ರವರೆಗೆ ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು 7%, ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ 24.1% ಹೆಚ್ಚಾಗಿದ್ದು ವಿದ್ಯುತ್ ಬೇಡಿಕೆ 11.5% ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ 15.5% ಏರಿಕೆಯಾಗಿದ್ದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ 7.3% ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಟೋ ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು ದೇಶದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 5 ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ದ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ದದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೋಜ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೋಜ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆ ಬಿದ್ದಿದೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4 ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4 ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಮುತ್ತಿನಂತ ಹೆಂಡತಿ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.
1: ಧಿತ್ತಳಂಗು ಧಿತ್ತಳಂಗು ತರಗಡ ತರಗಡ ತರಗಡ ತರಗಡ ತರಗ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕ್ಷೀರಸಾಗರ ಚಿತ್ರದಿಂದ ಆಯ್ದ ಗೀತೆ ಕೆಎಸ್ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಹಂಸಲೇಖರ್ ಅವರ ರಾಗ ಸಂಯೋಜನೆ ಈ ಗೀತೆಗಿದೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಗೋಟೂರಿಯವರ ಸಾಹಿತ್ಯ ಹಾಗೂ ಗುರುಕಿರಣ್ ರವರ ಸಂಗೀತವಿರುವ ಆಪ್ತರಕ್ಷಕ ಚಿತ್ರದಿಂದ ಆಯ್ದ ಗೀತೆ ಲಕ್ಷ್ಮೀ ನಾಗರಾಜ್ ರವರ ಕಂಠಸಿರಿಯಲ್ಲಿದೆ.

0: ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ವೈಫ್ ಕಬ್ ಸೇ ಬೋಲ್ ರಹಿ ಹೈ ಸೋಲಾರ್ ಪ್ಯಾನಲ್ ಲಗವಾನೆ ಕೆ ಲಿಯೆ, ಬೋಲ್ತಿ ಹೈ ಸರ್ಕಾರ ಸಬ್ಸಿಡಿ ಭಿ ದೇ ರಹಿ ಹೈ, ಮೈನೆ ಜಿನ್ಕೋ ಪೂಛಾ, ಸಬ್ಕಾ ಬಿಜ್ಲಿ ಬಿಲ್ ಜೀರೋ ಆ ರಹಾ ಹೈ, ಇಸ್ ಬಾರ್ ತೋ ಲಗವಾ ಹಿ ದೇತಾ ಹೂಂ, ಜಬ್ ಬಿಜ್ಲಿ ಮುಫ್ತ್ ಮಿಲ್ತಿ ಹೈ ತೋ ಲೇ ಕ್ಯೂ ನಹಿ ರಹೇ ಭಾಯಿ, ಆಪ್ ಭಿ ಲಗವಾ ಹಿ ದೋ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಜುಡನೆ ಕೆ ಲಿಯೆ ರಿಜಿಸ್ಟರ್ ಕರೇ ಪಿಎಂ ಸೂರ್ಯ ಘರ್ ಡಾಟ್ ಜಿಓವಿ ಡಾಟ್ ಐಎನ್.
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है. टेलीमानस के निशुल्क नंबर 1-4-4-1-6.

0: ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಆಯುಷ್ ವಾಣಿ. ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸುತ್ತಾರೆ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
1: ನಮಸ್ಕಾರ. ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರತಿನಿಧಿಕ ಪದ. ಎ ಅಂದರೆ ಆಯುರ್ವೇದವನ್ನು, ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು, ಯು ಅಂದರೆ ಯುನಾನಿಯನ್ನು, ಎಸ್ ಎಂದರೆ ಸಿದ್ಧ ಹಾಗೂ ಸೋವರಿಪ್ಪ ಮತ್ತು ಹೆಚ್ ಅಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರತಿನಿಧಿಸುತ್ತದೆ. ಸುಮಾರು 5,000 ವರ್ಷಗಳಿಂದಲೂ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಯನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸ್ ಮಾಡುವ ಅಂದರೆ ಶುದ್ಧೀಕರಿಸುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವು ಕಾಯಿಲೆಗಳಾದ ಪೈಲ್ಸ್, ಫಿಸ್ತುಲಗಳನ್ನು ಗುಣಪಡಿಸುವ ಕ್ಷಾರಸೂತ್ರ ಹಾಗೂ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳಾದ ಅಗ್ನಿಕರ್ಮ, ಮೊಣಕಾಲು ನೋವು ಹಾಗೂ ಬೆನ್ನು ನೋವಿಗೆ ಕ್ಷಾರಕರ್ಮ, ಪಾದದಲ್ಲಿ ಆಗುವ ಆಣೆ ಅಥವಾ ಇಂಗ್ಲಿಶಿನಲ್ಲಿ ಕಾರ್ನ್, ರಕ್ತ ಮೋಕ್ಷಣ, ವೆರಿಕೋಸ್ ವೇನ್, ಈ ಕೆಲವು ರೋಗಗಳಿಗೆ ಈ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಆಯುರ್ವೇದ ಉತ್ತಮ ಚಿಕಿತ್ಸಾ ಪದ್ಧತಿ. ಸುರಕ್ಷಿತ ಹಾಗೂ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಆದ ಕಾರಣ ಪ್ರಪಂಚದಾದ್ಯಂತ ಆಯುರ್ವೇದದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ನಮ್ಮ ಸಂಪ್ರದಾಯಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ಬೆರೆತು ಹೋಗಿದೆ. ಔಷಧರಹಿತವಾಗಿ ಪಂಚ ಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ನಮ್ಮ ಶರೀರದ ಕಾಯಿಲೆಗಳನ್ನು ಗುಣಪಡಿಸುವ, ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲಾ ತರದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ ನೀಡಿ ಅದರ ಮೂಲಕ ಆರೋಗ್ಯ ನೀಡುವಂತಹ ವೈದ್ಯ ಪದ್ಧತಿಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಈ ಯುನಾನಿ ಚಿಕಿತ್ಸಾ ಪದ್ಧತಿಯು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸಸ್ಯಜನ್ಯ ಔಷಧಿಯೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಯನ್ನಾಗಿ ಬಳಸುವ ವೈದ್ಯ ಪದ್ಧತಿಯೇ ಸಿದ್ಧ ಮತ್ತು ಔಷಧಿಯೊಂದಿಗೆ ಮಾನಸಿಕ ಚಿಕಿತ್ಸೆಯನ್ನು ಬೆರೆಸಿ ಚಿಕಿತ್ಸೆ ನೀಡುವ ಪದ್ಧತಿಯೇ ಸೋವರಿಪ್ಪ. ಹಾಗೆಯೇ ಹೋಮಿಯೋಪತಿಯು ಜರ್ಮನ್ ಮೂಲದ್ದಾಗಿದ್ದು ಗಿಡಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪ

0: ಕಾಲದಲ್ಲಿ ನೀಡುವ ವಿಶಿಷ್ಟವಾದ ಪದ್ಧತಿ ಹೋಮಿಯೋಪತಿ. ಹೀಗೆ ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿವೆ. ಆಯುಷ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಂತದ ಚಿಕಿತ್ಸೆ ನೀಡಲು 726 ಆಯುಷ್ ಚಿಕಿತ್ಸಾಲಯಗಳು, ಎರಡನೇ ಹಂತದ ಚಿಕಿತ್ಸೆ ನೀಡಲು 137 ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 31 ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳು, ಸರ್ಕಾರದ 7 ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಮೈಸೂರು ಹಾಗೂ ಬೆಂಗಳೂರು ನಗರಗಳಲ್ಲಿ ಹೈಟೆಕ್ ಪಂಚಕರ್ಮ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆಯುಷ್ ಪದ್ಧತಿಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಸುಸ್ಥಿರವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.
1: ಆಯುಷ್ವಾಣಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸಿದವರು ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಚಿತ್ರಗೀತೆಗಳು.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಈಗ ಸಮಯ 8:57. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಈಗಾದನಿತ ದುಡಿ ಕೈಯೇನಾದನಿತು ಪಡು ಬಂದ ಪಾಡ ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ
1: ಎಡರು ತೊಡರೆನಲೆ ಬಿಡಿಸು ಮತಿಗ

ಬಿಡುಗಡೆಯ ಮಹತ್ವ ಈ ಪದ್ಯದ ಒಂದು ಆಶಯ. ನಾವು ಲೋಕದಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಚ್ಛಂದವಾಗಿರಬೇಕು ನಿಜ, ಆದರೆ ಕೆಲವರು ಏನೋ ತಾಪತ್ರ ಹೇಳ್ಕೊಳ್ತಾರೆ, ಇಲ್ಲದೇ ಇರೋದು, ಇದ್ದದ್ದು, ಬರಬಹುದಾದದ್ದು, ಆಗಾಮಿ, ಸಂಚಿತ, ಪ್ರಾರಬ್ಧ, ಎಲ್ಲ ತೊಂದರೆಗಳು ಇದ್ದೇ ಇದೆಯಪ್ಪ. ಅದನ್ನು ಯಾಕೆ ಹೇಳ್ತೀಯ? ಎಡರು ತೊಡರೇನ ಲೇಖೆ, ಅಡ್ಡಿ ಆತಂಕ ಅಂತ ಅರ್ಥ. ಎಡರು ತೊಡರು ಅಂದರೆ ಯಾಕಪ್ಪ ಅದ್ರ ಬಗ್ಗೆ ಹೇಳ್ತಿ? ಬಿಡಿಸು ಮತಿಗ ನೀವು ಮಾಡಬೇಕಾದಿಷ್ಟೇ. ಪ್ರಪಂಚವೇ ಸಂಕಟದಲ್ಲಿ ಸಿಕ್ಕಿರಲಿ, ನಿಮ್ಮ ಮನೆಯಲ್ಲಿ ನೂರಾರು ತಾಪತ್ರಯಗಳಿರಲಿ, ನೀವು ಮಾಡಬೇಕಾದ ಆಕ್ಷೇಪಣೆ ಮಾಡಬಾರ್ದು. ಬಿಡಿಸು ಮತಿಗ ಆದ ನಿತ, ನಿಂಗೆ ಯಾವುದೋ ಒಂದು ತಗೋ. ಮನೆ ಹೊಲಸಾಗಿದೆ ಅಂದರೆ ಮೊದಲು ಪದಾರ್ಥನೆಲ್ಲ ಒಂದು ಕಡೆ ಇಡೋದನ್ನ ಪ್ರಯತ್ನ ಕಲ್ತ್ಕೋ. ಸಣ್ಣ ಸಣ್ಣ ಆರಂಭ ಮಾಡು. ದುಡಿ ಕೈಯೇನಾದ ನಿತು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡಿಮೆ ಮಾಡು. ಆಮೇಲೆ ಕಷ್ಟ ಬಂದರೆ ಪಡು ಬಂದ ಪಾಡು. ಆ ಪಡು ಪಾಡು ಇದೆಯಲ್ಲ, ಅದನ್ನ ನಿಜವಾಗಿ ವ್ಯಾಕರಣ ದೃಷ್ಟಿಯಲ್ಲೂ ಬಹಳ ಚೆನ್ನಾಗಿದೆ ಅದು. ಪಡು ಬಂದ ಪಾಡು, ಏನು ಪಾಡು ಬರುತ್ತೋ ಅದನ್ನ ಅನುಭವಿಸು. ಬಿಡು ಮಿಕ್ಕುದನು ವಿಧಿಗೆ, ಇದು ನಾನು ಏನನ್ನೂ ಮಾಡ್ತಾ ಇಲ್ಲ, ಎಲ್ಲ ಅವನೇ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾಗ ಇದೆಯಲ್ಲ, ಡಿ ವಿ ಜಿಯವರಿಗೆ ಬಹಳ ಪ್ರಿಯವಾದದ್ದು. ನಾನು ಮಾಡೋದಿಲ್ಲ ಇದನ್ನು ಅನ್ನೋದಿದೆಯಲ್ಲ. ಬಿಡು ಮಿಕ್ಕುದನು ವಿಧಿಗೆ, ಬಿಡದಿರು ಉಪಶಾಂತಿ. ಏನೋ ಅಪರೂಪದ ಶಬ್ದ ಇದು ಉಪಶಾಂತಿ ಅಂತನ್ನೋದು. ಸಹನೆ ಅಂತ ಅರ್ಥ, ತಾಳ್ಮೆ ಅಂತ ಅರ್ಥ. ಮನಸ್ಥೈರ್ಯವನ್ನು ತಂದುಕೊಳ್ಳುವಂಥ ಗುಣ ನಿನ್ನಲ್ಲಿರಬೇಕು. ಬಿಡುಗಡೆಗೆ ದಾರಿಯದು, ನಿಜವಾದ ಬಿಡುಗಡೆ ಅಂತಂದರೆ, ನಿಜವಾದ ಮುಕ್ತಿ ಅಂತಂದರೆ, ನಿಜವಾಗಿ ಎಲ್ಲದರಿಂದ ಪಾರಾಗಬೇಕಾದ ಸಂದರ್ಭ ಅಂದರೆ ಇದೇನೆ.

ಅರಿಯುವುದೇ ತನ್ನ ಪಯಣದ ತೆರನ. ಇಕ್ಕುವರ ದಾರದನು ಕರೆದು ತಿರುಪೆಯನು. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ. ಇಕ್ಕುವರ ದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು ತಕ್ಕುದ ವೃತ ನಿನಗೆ ಮಂಕುತಿಮ್ಮ. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು ತಕ್ಕುದ ವೃತ ನಿನಗೆ ಮಂಕುತಿಮ್ಮ.

0: ಪೋಸ್ಟ್ಮ್ಯಾನ್ನ ಪ್ರತಿಭೆ ಸಾರ್ಥಕವಾಗಿ ಬಂದಿದೆ. ಇಲ್ಲಿ ಹಕ್ಕಿ ವಿಚಾರ ಒಂದೆರಡು ಮೂರು ಪದ್ಯಗಳಲ್ಲಿ ಹೇಳ್ತಾರೆ ಡಿ ವಿ ಜಿ ಅವರು. ಇವಾಗ ನಾವು ಕಾಣುವ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಹಕ್ಕಿ ಇದೆಯಲ್ಲ, ಅದಕ್ಕೆ ನಮ್ಮ ಹಳ್ಳಿ ಕಡೆ ತೆನೆ ಮ್ಯಾಲಿನ ಹಕ್ಕಿ ಅಂತಾರೆ. ತೆನೆ ಮ್ಯಾಲಿನ ಹಕ್ಕಿ ಅಂದರೆ ಅದು ಏನು ಇಷ್ಟ ಇದ್ದರೆ ಅಲ್ಲಿ ಇರುತ್ತೆ, ಇಲ್ಲದಿದ್ದರೆ ಇಲ್ಲ. ಮನೆ ಮನೆ ಮುದ್ದೆ ಮಾರಿಗುಡಿಲಿ ನಿದ್ದೆ, ಇಷ್ಟ ಬಂದರೆ ಇದ್ದೆ, ಇಲ್ದಿದ್ರೆ ಎದ್ದೆ ಅಂತ ಒಂದು ಹಳ್ಳಿ ಗಾದೆ ಇದೆ. ಹಾಗೇ ಹಕ್ಕಿನೂ ಇದೇ ರೀತಿ ರೀ. ಹಕ್ಕಿ ಮುನ್ನರಿಯುವ ತನ್ನ ಪಯಣದ ತರವ, ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹಾರ್ತಾ ಇದ್ದೀನಿ ಅನ್ನೋದು ಅದಕ್ಕೇನು ಮುಂಚೆ ಗೊತ್ತಾಗೋದಿಲ್ಲ. ಉಳಿದೋ ಎಲ್ಲ ಹೋಗ್ತವೆ ಎಲ್ಲ ಹೋಗ್ತವೆ ಯೋಚನೆ ಮಾಡ್ಕೊಳುತ್ತೆ. ಇಕ್ಕುವರ ಆರು ಅದನ್ನು ಕರೆದು ತಿರುಪೆಯನು. ಆ ತಿರುಪೆ ಅನ್ನುವ ಶಬ್ದ ಇಲ್ಲಿ ಹಿಂದಿನ ಕಾಲದಲ್ಲಿ ರೂಢವಾಗಿದ್ದ ಒಂದು ಶಬ್ದ, ಅದರಿಂದ ಇದೆ. ಇಲ್ಲದೆ ತಿರುಪೆ ಅಂದರೆ ಭಿಕ್ಷೆ, ಮನೆ ಮುಂದೆ ಕರೆದು ಭಿಕ್ಷೆ ಹಾಕ್ತಾ ಇದ್ದ ಕಾಲ ಅದು. ನಿಜವಾಗಿ ದಾಸರುಗಳು ಬರ್ತಾ ಇದ್ರಲ್ಲ ಮನೆ ಮುಂದೆ, ಅವರಿಗೆ ನಾವು ಭಿಕ್ಷೆ ಹಾಕ್ತಾ ಇರಲಿಲ್ಲ, ನಾವೇ ಜೋಳಿಗೆ ತೆಗಿತಾ ಇದ್ದೀವಿ, ಅವರು ಭಿಕ್ಷೆ ಹಾಕ್ತಾ ಇದ್ರು ಅಂತ ಶಿವರುದ್ರಪ್ಪನವ್ರು ಹೇಳ್ತಾರೆ. ಭಿಕ್ಷಕ್ಕೆ ಬಂದವರ ಮುಂದೆ ಭಿಕ್ಷುಕನಾದೆ. ನೋಡಿ, ಯಾರೊಬ್ರು ಇದ್ದಾರೆ ರೀ ಕಾದಿರ್ತಾರೆ. ಹಿಂದೆ ಹಳ್ಳಿಗಳಲ್ಲಿ ಹರಳಿಕಟ್ಟೆ ಹತ್ರ ಕೂತ್ಕೊಂಡು ಒಬ್ರು ಕಾಯ್ತಾ ಇದ್ದಂತೆ. ಊರಿಂದ ಯಾರು ಹೊರಗೆ ಬರೋರು ಆ ಕಡೆ ಇವ್ರು ಬಂದರೆ, ಬನ್ನಿ ಮನೆಗೆ ಬನ್ನಿ, ತಿಂಡಿ ತಿನ್ನಿ, ಊಟ ಮಾಡಿ, ವಿಶ್ರಾಂತಿ ತಗೊಳ್ಳಿ, ಇಲ್ಲಿರಿ. ಈ ಪಾಪ ಹಕ್ಕಿಗೆ ಯಾರಪ್ಪ ಕರೀತಾರೆ, ಯಾರು ಭಿಕ್ಷೆ ಹಾಕ್ತಾರೆ? ಆಮೇಲೆ ರೆಕ್ಕೆ ಪೋದಂತಲೆದು, ಅದು ಅಲಿಯೋದು ಹೇಗೆ? ರೆಕ್ಕೆ ಯಾವ ಕಡೆ ಕರ್ಕೊಂಡೋಗುತ್ತೆ ಅಲ್ಲಿ? ಆಮೇಲೆ ಆಹಾರ ಏನಪ್ಪ, ಸಿಕ್ಕಿದ್ರ ನುಣ್ಣುವುದು ತಕ್ಕುದು ಅವ್ರತ ನಿನಗೆ. ಅವ್ರತ ಬಹಳ ದೊಡ್ಡ ಶಬ್ದ ಇಲ್ಲಿ. ಬದುಕಿನಲ್ಲಿ ಆಚರಿಸಲೇಬೇಕಾದ ಒಂದು ಕ್ರಿಯೆ, ಅದನ್ನು ವ್ರತದಂತೆ ನೀವು ಆಚರಿಸಬೇಕು. ಅದು ಹೇಗಿರಬೇಕು ಅಂದರೆ, ನಾನು ಏನೂ ಮಾಡ್ತಾ ಇಲ್ಲ, ನಾನೇನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಹೋಗಬೇಕು, ಭಾಗವಹಿಸ್ಬೇಕು, ಲೋಕವನ್ನು ಪ್ರೀತಿಸಬೇಕು. ತಕ್ಕುದ ವ್ರತ ನಿನಗೆ ಅಂದರೆ, ಒಂದು ಹಕ್ಕಿ ತಾನು ಎಲ್ಲಿಗೆ ಹೋಗಬೇಕಾ ಅನ್ಸತ್ತೋ ಅಲ್ಲಿಗೆ ಹೋಗುತ್ತೆ, ಆದರೆ ಅದಕ್ಕೆ ಪೂರ್ವ ನಿಶ್ಚಿತ ಉದ್ದೇಶ ಇರೋದಿಲ್ಲ. ನಿಮಗೂ ಆಗಿರಬೇಕು ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಆ ಮಿತ್ರ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
2: ಏನಾಗಲಿ ಮುಂದೆ ಸಾಗುನಿ,
3: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
4: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
3: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
4: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:05:28. ಗೀತ ಪಲ್ಲವ, ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಅವನೇ ಶ್ರೀಮನ್ನಾರಾಯಣ ಚಿತ್ರದಿಂದ ಆಯ್ದ ಗೀತೆ. ವಿಜಯಪ್ರಕಾಶ್ ಹಾಗೂ ಶಶಾಂಕ್ ಶೇಷಗಿರಿ, ಪಂಚಮ್ ಜೀವ, ಚೇತನ್ ನಾಯಕ್ ಅವರ ಧ್ವನಿಗಳಲ್ಲಿದೆ. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಅಜನೀಶ್ ಬಿ ಲೋಕನಾಥ್.

ಟಗರು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಚರಣ್ ರಾಜ್ ಹಾಗೂ ಸಿದ್ಧಾರ್ಥ ಬೆಳೆಮಣ್ಣು ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ರಾಗ ಸಂಯೋಜನೆ ಚರಣ್ ರಾಜ್ ಅವರದಾಗಿದೆ.

0: ಪುಷ್ಪ ಭಾಗ ಎರಡು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಹಾಡಿದರೆ ವಿಜಯ ಪ್ರಕಾಶ್, ಸಾಹಿತ್ಯ ವರದರಾಜ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತರವೂರು, ರಾಗ ಸಂಯೋಜನೆ ದೇವಿ ಶ್ರೀ ಪ್ರಸಾದ್.
1: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ.

0: सलगता गोदेला।
1: ವಿಜಯ್, ಪ್ರಕಾಶ್, ಕಾರ್ತಿಕ್, ಹರ್ಷಿಕಾ ದೇವನಾಥ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿಕ್ರಾಂತ್ ರೋಣ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯಾನುಭಂಡಾರಿ, ರಾಗ ಸಂಯೋಜನೆ ಅಜನೀಶ್ ಬಿ ಲೋಕನಾಥ್ ಅವರದಾಗಿದೆ.

ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಚಿಗುರಿದ ಕನಸು ಚಿತ್ರದ ಗೀತೆ ಶಂಕರ್ ಮಹಾದೇವನವರ ಧ್ವನಿಯಲ್ಲಿದೆ.

ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮ್ಮ ಬಾನುಲಿ ಗೆಳತಿ ಲಕ್ಷ್ಮೀ ಬಿ ಆರ್ ಮಾಡುವ ಸ್ವಾಗತ. ಎಂದಿನಂತೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ

0: ಮಾತು ಮಾಹಿತಿ ಮನರಂಜನೆ ಸುಮಧುರ ಗೀತೆಗಳು ಪ್ರಸಾರವಾಗಲಿದೆ. ಈಗ ಕೆಲವು ಪ್ರಕಟಣೆಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
5: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೇಳುಗರೆ, ಇಂದಿನ ಗಾನಗಂಗೆ ಕಾರ್ಯಕ್ರಮದ ವಿಷಯ ನೆನಪು. ನೆನಪು ಅಂದರೆ ಹಿಂದಿನ ಅನುಭವಗಳು ಅಥವಾ ಮಾಹಿತಿಗಳು ಮೆದುಳಿನಲ್ಲಿ ಉಳಿದುಕೊಳ್ಳೋದು ಮತ್ತು ಅಗತ್ಯವಿದ್ದಾಗ ಮರಳಿ ನೆನಪಿಸಿಕೊಳ್ಳೋದು. ನೆನಪು ಸ್ವಸ್ಥ ದೇಹದ ಹಾಗೂ ಸ್ವಸ್ಥ ಮನಸ್ಸಿನ ಲವಲವಿಕೆ ಲಕ್ಷಣಗಳಲ್ಲಿ ಒಂದು. ನೆನಪು ಜ್ಞಾಪಕ ಶಕ್ತಿಯ ಮೂಲದ್ರವ್ಯ ಆಗಿದೆ. ನೆನಪಿನ ಸಾಂದ್ರತೆ, ತೀವ್ರತೆ ಹಾಗೂ ಪ್ರಕಟಗೊಳ್ಳುವ ಪರಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಭಿನ್ನವಾಗಿದ್ದು ಅವರವರ ಅರಿವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ವ್ಯಕ್ತಗೊಳ್ಳುತ್ತೆ. ಇದನ್ನು ಇಂತಿಷ್ಟೇ ನಿಖರ ಅಂತ ಅಳೆಯೋಕೆ ಯಾವುದೇ ಸಾಧನ ಇಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ. ತಕ್ಷಣದ ಮಾಹಿತಿಯನ್ನು ಕೆಲವೇ ಕ್ಷಣಗಳವರೆಗೆ ನೆನಪಿನಲ್ಲಿಡೋದನ್ನು ಅಲ್ಪಾವಧಿ ನೆನಪು ಅಂತ ಹೇಳ್ತೀವಿ. ಹಿಂದಿನ ಹಲವು ವಿಚಾರಗಳನ್ನು ದೀರ್ಘಕಾಲದವರೆಗೆ ನೆನಪಿನಲ್ಲಿಡೋದಕ್ಕೆ ದೀರ್ಘಾವಧಿ ನೆನಪು ಅಂತೀವಿ. ಹಿಂದಿನ ಸವಿ ನೆನಪುಗಳು ಮತ್ತು ಕಲಿತ ವಿಷಯಗಳು ನೆನಪಿನಲ್ಲಿದ್ದರೆ ಮಾತ್ರ ನಮ್ಮ ದೈನಂದಿನ ಜೀವನ ಸುಗಮವಾಗಿ ಮುಂದುವರಿಯುತ್ತೆ.

ಮನಃಶಾಸ್ತ್ರಜ್ಞರು ನೆನಪನ್ನು ಮೂರು ಹಂತಗಳನ್ನಾಗಿ ವಿಭಾಗಿಸಿದ್ದಾರೆ. ಸಂವೇದನಾ ನೆನಪು ಸೆನ್ಸರಿ ಮೆಮೊರಿ, ಅರೆಕಾಲಿಕ ನೆನಪು ಶಾರ್ಟ್ ಟರ್ಮ್ ಮೆಮೊರಿ, ದೀರ್ಘಕಾಲೀನ ನೆನಪು ಲಾಂಗ್ ಟರ್ಮ್ ಮೆಮೊರಿ. ಸಂವೇದನಾ ನೆನಪು ಸೆನ್ಸರಿ ಮೆಮೊರಿ ಅಂದರೆ ಇದು ನಮ್ಮ ಮೆದುಳಿನಲ್ಲಿ ಒಂದು ಸೆಕೆಂಡಿಗಿಂತಲೂ ಕಡಿಮೆ ಅವಧಿ ಮಾತ್ರ ಇರುತ್ತೆ. ಉದಾಹರಣೆಗೆ ನಾವು ಒಂದು ಪಕ್ಷಿಯನ್ನು ನೋಡಿದಾಗ ಅದರ ವಿವರ ಕ್ಷಣ ಮಾತ್ರ ಸಮಯ ನಮ್ಮ ಮೆದುಳಿನಲ್ಲಿ ನಿಂತಿರುತ್ತೆ. ಅನಂತರ ಅದರ ವಿವರ ಮಬ್ಬಾಗಿ ಮರೆಯಾಗುತ್ತೆ. ಮರೆಯಾಗೋಕ್ಕೂ ಮೊದಲೇ ನಾವು ಅದನ್ನು ಅರೆಕಾಲಿಕ ನೆನಪಿಗೆ ವರ್ಗಾಯಿಸಬೇಕಾಗತ್ತೆ. ಅರೆಕಾಲಿಕ ನೆನಪು ಶಾರ್ಟ್ ಟರ್ಮ್ ಮೆಮೊರಿ ಅಂದರೆ ನಾವು ವಸ್ತು ಅಥವಾ ವಿಚಾರದ ಕುರಿತು ಯೋಚಿಸುವಷ್ಟು ಸಮಯ ನಮ್ಮ ಮಿದುಳಿನಲ್ಲಿ ಅದರ ವಿವರ ಇರುತ್ತೆ. ಇದು ನಮ್ಮ ಮಿದುಳಿನಲ್ಲಿ ಹೆಚ್ಚು ಕಡಿಮೆ 20 ಸೆಕೆಂಡಿನಷ್ಟು ಸಮಯ ಇರುತ್ತೆ. ಅನಂತರ ಕೆಲವು ನೆನಪುಗಳು ದೀರ್ಘಕಾಲೀನ ನೆನಪಿಗೆ ವರ್ಗಾವಣೆಯಾಗಿ ಉಳಿದವು ಮರೆಯಾಗುತ್ತೆ. ಸ್ವಲ್ಪ ಸಮಯದವರೆಗೆ ಮಾತ್ರ ಈ ನೆನಪು ಇರುತ್ತೆ. ಇನ್ನು ದೀರ್ಘಕಾಲೀನ ನೆನಪು ಲಾಂಗ್ ಟರ್ಮ್ ಮೆಮೊರಿ ಅಂದರೆ ಇದರಲ್ಲಿ ಅತ್ಯಂತ ಹೆಚ್ಚು ವಿಷಯಗಳು ಸೇರಿಕೊಂಡಿರುತ್ತೆ. ಇದರಲ್ಲಿರೋ ವಿಷಯಗಳು ಒಂದೋ ತೀವ್ರವಾದ ಭಾವೋತ್ಕರ್ಷದಿಂದ ಅಥವಾ ಪುನರುಕ್ತಿಯಿಂದ ಸೇರಿಕೊಳ್ಳುತ್ತೆ. ಕೆಲವು ನೆನಪುಗಳು ಜೀವನ ಪೂರ್ತಿ ಇರುತ್ತೆ. ಈಗ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನ ಕೇಳೋಣ.

ನೆನಪುಗಳೆಂದರೆ ಬಾಲ್ಯದಲ್ಲಿ ಸ್ನೇಹಿತರೊಂದಿಗೆ ಆಟವಾಡಿದ ಕ್ಷಣಗಳು, ಶಾಲೆಯ ದಿನಗಳು, ಕುಟುಂಬ ಸದಸ್ಯರೊಂದಿಗೆ ಕಳೆದ ಹೊತ್ತುಗಳು, ಕೆಲವು ವ್ಯಕ್ತಿಗಳ ಅಗಲಿಕೆಯ ಕಹಿ ನೆನಪುಗಳು, ಚೇಷ್ಟೆ ತುಂಟಾಟದ ಪರಿಣಾಮ ಹೊಡೆತ ಬೈಗುಳ ತಿಂದು ಕೊಂಕು ನುಡಿಗಳ ನೆನಪುಗಳು, ಪ್ರೌಢಾವಸ್ಥೆಯಲ್ಲಿ ಅನುಭವಿಸಿದ ಕೆಲವು ನೆನಪುಗಳು, ಯೌವನ ನಡುವಯಸ್ಸು ಮುಪ್ಪು, ಹೀಗೆ ನಮ್ಮ ಜೀವನ ಸಾಗಿ ಬಂದ ಹಾದಿಯಲ್ಲಿ ನಾವಿಟ್ಟು ನಡೆದ ಹೆಜ್ಜೆ ಹೆಜ್ಜೆಗಳ ಚಿತ್ರಣ ಮೂಡಬಹುದು.

ಹಲವು ಬಾರಿ ನೆನಪುಗಳು ನಗು ಉಕ್ಕಿಸಬಹುದು, ಮನಸ್ಸು ಆಹ್ಲಾದಕರ ವಾತಾವರಣದಲ್ಲಿ ತೇಲಿದ ಅನುಭವ ನೀಡಬಹುದು. ಅಲ್ಲದೆ ದೇಹ ಮನಸ್ಸುಗಳನ್ನ ಹಿಂಡಿ ಹಿಂಸಿಸುವ ನೆನಪುಗಳು ಮರುಕಳಿಸಬಹುದು. ನಮಗೆ ಮುದ ನೀಡುವ ಖುಷಿ ತರುವ ನೆನಪುಗಳು ಅದೇಕೋ ಏನೋ, ಮನುಷ್ಯನ ಬಾಳಲ್ಲಿ ಬರೋದು ಕಡಿಮೆನೆ. ಇದೇನು ಸೃಷ್ಟಿ ವೈಚಿತ್ರನೋ ಅಥವಾ ಮನುಕುಲದ ದುರಂತನೋ ತಿಳಿದಿಲ್ಲ, ಯಾವಾಗಲೂ ನಮ್ಮನ್ನು ಬಹುತೇಕ ಬಾರಿ ಕಾಡೋದು ಕಹಿ ನೆನಪುಗಳೇ, ಅವುಗಳದ್ದೇ ಮೇಲುಗೈ. ಏಕಾಂಗಿ ಆದಾಗ್ಲಂತೂ ಖುಷಿ ಕೊಡುವ ನೆನಪುಗಳು ವಿರಳವಾಗಿ ಕಹಿ ನೆನಪುಗಳು ಮೇಲಿಂದ ಮೇಲೆ ಲಗ್ಗೆ ಇಟ್ಟು ಚಿಂತೆಗೆ ಎಡೆ ಮಾಡಿಕೊಟ್ಟ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡತ್ತೆ. ಕೆಲವೊಮ್ಮೆ ನೆನಪುಗಳ ಗೋಜಲಲ್ಲಿ ಸಿಕ್ಕು ತುಮುಲಕ್ಕೆ ಒಳಗಾಗೋದೂ ಇದೆ. ಯಾವ ತೀರ್ಮಾನಕ್ಕೂ ಬರಲಾಗದೆ ಸಂದಿಗ್ಧಕ್ಕೆ ಸಿಲುಕೋದೇ ಇದೆ. ಇಂತಹ ಪರಿಸ್ಥಿತಿಗಳಲ್ಲಿ ನೆನಪುಗಳ ಸುಳಿಯಿಂದ ಬರ್ತಿರೋ ವಿಷಯಗಳ ಬಗ್ಗೆ ಏನು ಮಾಡಬೇಕು ಅಂತ ತೋಚದೆ ತಲೆಗೆ ಕೈಕೊಟ್ಟು ಕೂರೋದೇ ಇದೆ.

ಬಂಧನ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರದಾಗಿದೆ.

ಗೆಳೆಯ ಗೆಳತಿಯರ ನಡುವೆ ಸಮಾಗಮಗಳಲ್ಲಿ ಕಳೆದಿರುವ ಕ್ಷಣಗಳ ನೆನಪುಗಳನ್ನು ಹಂಚಿಕೊಳ್ಳೋ ಹೊತ್ತಿನಲ್ಲಿ ಬೇಸರದ ಸಂಗತಿಗಳು ಕಡಿಮೆ. ಅಲ್ಲಿ ಚಿಲುಮೆಯಂತೆ ನಲಿವು ಮೂಡುತ್ತೆ. ಸ್ನೇಹ ಸಲುಗೆಗಳ ನೆನಪು ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಉತ್ಸಾಹವನ್ನು ನೀಡುತ್ತೆ. ಸಿಹಿ ನೆನಪುಗಳು ನಿನಾದವೆಂದು ಹಲವರ ಅಭಿಮತ. ನೆನಪುಗಳ ಸುಳಿ, ನೆನಪುಗಳ ಸರಮಾಲೆ, ನೆನಪುಗಳ ಅಂಗಳ, ನೆನಪುಗಳ ಸಂಕೋಲೆ, ನೆನಪುಗಳ ಪ್ರವಾಹ ಅನ್ನೋ ಅನೇಕ ಪದಗುಚ್ಛ ವಿಶೇಷಣಗಳಿಂದ ನೆನಪಿನ ಹತ್ತಾರು ಮುಖಗಳನ್ನು ನಾವು ನೋಡಬಹುದು. ಸಂತಸದ ಕ್ಷಣಗಳನ್ನು ಹಂಚಿಕೊಳ್ಳೋ ಸಂದರ್ಭ ಬಂದರೆ ನೆನಪಿನ ಕೋಶದ ಮಡಿಕೆಗಳಲ್ಲಿ ಹಿತಕರವಾದದನ್ನು ಅಡಗಿಸಬಹುದು. ಯಾವಾಗಲಾದರೂ ಅವು ತಾನೇ ತಾನಾಗಿ ಬಿಚ್ಚಿಕೊಂಡಾಗ ಆಗೋ ಅನಿರ್ವಚನೀಯ ಅನುಭವನೇ ಬೇರೆ. ನಾವು ಕೇವಲ ಕೆಟ್ಟ ಹಾದಿಯಲ್ಲೇ ಜೀವನ ಸಾಗಿಸಿದರೆ ಮರುಕಳಿಸೋ ನೆನಪುಗಳು ಸಹ ಹಿತಕರವಾಗಿರಲ್ಲ. ಬೇವನ್ನ ಬಿತ್ತಿ ಮಾವನ್ನ ನಿರೀಕ್ಷಿಸೋ ಪರಿ ಆದಾಗತ್ತೆ. ಬದುಕಿನ ನಡೆಗಳು ನೆನಪುಗಳ ಸೌಧಕ್ಕೆ ಅಡಿಪಾಯ ಆಗತ್ತೆ. ಗಟ್ಟಿ ನಡೆ, ನೇರ ನುಡಿ, ಸರ್ವ ಸಮಭಾವ ನೋವು ನಲಿವುಗಳ ತುಲನಾತ್ಮಕ ಸ್ವೀಕಾರ ಇವುಗಳನ್ನ ಅಳವಡಿಸಿಕೊಂಡಾಗ ಬದುಕು ಹಸನಾಗತ್ತೆ.

0: www.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಮನುಷ್ಯನ ಮನಸ್ಸಿಗೆ ಅಗಾಧವಾದ ಶಕ್ತಿ ಇದೆ. ಮನಸ್ಸು ಅನ್ನೋದು ರೋಗಗಳನ್ನು ಸೃಷ್ಟಿಸಲು ಬಲ್ಲದು, ಗುಣಪಡಿಸಲು ಬಲ್ಲದು. ಸಿಹಿ ನೆನಪುಗಳಿಗಿಂತ ಕಹಿ ನೆನಪುಗಳೇ ಆಗಾಗ ನಮ್ಮ ಮನಸ್ಸಿನಲ್ಲಿ ಅಲೆ ಅಲೆಯಾಗಿ ಬರ್ತಾನೇ ಇದ್ದರೆ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆಗಳಿರುತ್ತೆ. ನಮ್ಮ ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಕಹಿ ನೆನಪುಗಳು ಬರ್ತಾ ಇದ್ರೆ ತಾಳ್ಮೆ, ಪ್ರೀತಿ, ಕರುಣೆ, ದಾನಬುದ್ಧಿ, ನಿಸ್ವಾರ್ಥ ಸೇವಾ ಮನೋಭಾವ ಇವೇ ಮೊದಲಾದ ರಚನಾತ್ಮಕ ಭಾವನೆಗಳು ಕಡಿಮೆ ಆಗ್ತಾ ನಮ್ಮಲ್ಲಿ ಕೆಟ್ಟತನಗಳು ಮನೆ ಮಾಡೋದಿಕ್ಕೆ ಪ್ರಾರಂಭ ಮಾಡಿ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಮನಸ್ಸಿನಲ್ಲಿ ಮೂಡ್ಬಿಟ್ಟು ಮಾಯವಾಗುವ ಯೋಚನಾ ತರಂಗಗಳು, ಭಾವನೆಗಳು ನಮ್ಮ ಶರೀರದ ರಕ್ತ ಪ್ರವಾಹ ಹಾಗೂ ಹೃದಯದ ಆಳಕ್ಕೂ ಇಳಿಬಲ್ಲವು. ನಿಷೇಧಾತ್ಮಕ ಅಥವಾ ಕಹಿ ನೆನಪುಗಳಿಂದ ಬರುವಂಥ ದುಷ್ಟ ಯೋಚನೆಗಳು ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದರೆ ಸದಾಲೋಚನೆ, ಸದ್ಭಾವನೆಗಳು ಒಳ್ಳೆಯ ಪ್ರಭಾವವನ್ನು ಬೀರಿಯೇ ಬೀರುತ್ತೆ ಅನ್ನೋ ಮಾತು ಕಲ್ಪನೆ ಅಲ್ಲ. ಹಾಗಾದರೆ ಕಹಿ ನೆನಪುಗಳನ್ನ ಮರೆತು ಉತ್ತಮ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ಈ ಹಾಡಿನ ನಂತರ ತಿಳ್ಕೊಳ್ಳೋಣ.

ಕಹಿ ನೆನಪುಗಳನ್ನು ಮರೆತು ಮುಂದಿನ ಜೀವನ ಸುಗಮವಾಗುವ ಉತ್ತಮ ನೆನಪುಗಳ ಶಕ್ತಿ ಹೆಚ್ಚಿಸಿಕೊಳ್ಬೇಕಂದ್ರೆ ಆರೋಗ್ಯಕರ ಆಹಾರ, ಸರಿಯಾದ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮ ಬಹಳ ಮುಖ್ಯ ಆಗಿದೆ. ಹಸಿರು ತರಕಾರಿಗಳು ಮತ್ತು ತಾಜಾ ಹಣ್ಣುಗಳು, ನೆನೆಸಿದ ಬಾದಾಮಿ ಮತ್ತು ವಾಲ್ನಟ್ಸ್ಗಳನ್ನ ಹಿತಮಿತವಾಗಿ ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸಬೇಕು ಅಂತ ತಜ್ಞ ವೈದ್ಯರುಗಳು ತಿಳಿಸ್ತಾರೆ. ದಿನದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ನೀರು ಕುಡಿಬೇಕು. ರಾತ್ರಿ 7-8 ಗಂಟೆಗಳ ಕಾಲ ಒಳ್ಳೆಯ ನಿದ್ರೆ ಮಾಡಬೇಕು. ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ, ಯೋಗ, ವಾಯುವಿಹಾರ, ಹೀಗೆ ಯಾವುದಾದ್ರೂ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದು ಒಳ್ಳೆಯದು. ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳೋದು, ಹೊಸ ವಿಷಯಗಳನ್ನ ಕಲಿಯೋದು, ಇವುಗಳಿಂದ ನಕಾರಾತ್ಮಕ ನೆನಪುಗಳು ಕಡಿಮೆಯಾಗಿ ಜೀವನ ಸುಂದರಗೊಳ್ಳುತ್ತೆ. ಹೀಗೆ ನಮ್ಮ ದಿನಚರಿಯನ್ನು ಆಗಾಗ ಉತ್ತಮ ಚಟುವಟಿಕೆಗಳೊಂದಿಗೆ ಬದಲಾಯಿಸಿಕೊಂಡು ಜೀವನದ ಗುಣಮಟ್ಟವನ್ನು ಸುಧಾರಣೆ ಮಾಡ್ಕೋಬೇಕು.

ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಜ್ಯೇಷ್ಠ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿ ಬಂದೆವು. ಸಾಹಿತ್ಯ ಕೇಕಲ್ಯಾಣ್ ಹಾಗೂ ರಾಗ ಸಂಯೋಜನೆ ಎಸ್ ಎ ರಾಜ್ಕುಮಾರ್ ಅವರದಾಗಿತ್ತು.

ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ. ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಹಳೆಯ ನೆನಪೆ ಅಂತ ನಮ್ಮ ಕವಿ ಕೆ ಎಸ್ ನಿಸಾರ್ ಅಹಮದ್ ರವರು ನೆನಪುಗಳಿಗೆ ಪ್ರಶ್ನೆನ ಕೇಳಿದ್ದಾರೆ. ಇಂಥ ಕಹಿ ನೆನಪುಗಳಿಂದ ದೂರ ಉಳಿಬೇಕಂದ್ರೆ ಮುಖದಲ್ಲಿ ಒಂದು ಕಿರುನಗೆ ಜೊತೆ ನಿಸ್ವಾರ್ಥ ವಿಶಾಲ ಮನೋಭಾವಗಳನ್ನು ರೂಢಿಸಿಕೊಳ್ಳೋಣ. ಮಾತು ಕಡಿಮೆ ಜಾಸ್ತಿ ದುಡಿಮೆ ತಾಳಿದವನು ಬಾಳಿಯಾನು ಅನ್ನೋ ತತ್ವಗಳನ್ನ ಅಳವಡಿಸ್ಕೊಂಡು ಅನವಶ್ಯಕ ಮಾತುಕತೆ ಕ್ಷುಲ್ಲಕ ವ್ಯವಹಾರಗಳನ್ನ ನಿಲ್ಲಿಸಿ ಆತ್ಮವಿಶ್ವಾಸದಿಂದ ಕಾರ್ಯೋನ್ಮುಖರಾಗಿ ಬಂಗಾರದ ಬದುಕನ್ನು ಸಾಗಿಸಬೇಕು. ಜೀವನದ ದೊಡ್ಡ ಪ್ರಯಾಣದಲ್ಲಿ ನಮ್ಮ ಬದುಕಿನ ಬಂಡಿಗೆ ನಾವೇ ಚಾಲಕರು. ಗಾಡಿ ಚಾಲನೆ ಮಾಡುವಾಗ ನಮ್ಮ ದೃಷ್ಟಿ ಸದಾ ಮುಂದಿನ ರಸ್ತೆ ಮೇಲೆ ಇರಬೇಕೇ ಹೊರತು ನಾವು ಎಂದೂ ಹಿಂದೆ ತಿರುಗಿ ನೋಡಬಾರ್ದು. ಸಮವೇಗದಲ್ಲಿ ಗಾಡಿ ಚಲಿಸೋವಾಗ ಆಗಾಗ ಹಿಂದೆ ತಿರುಗಿ ನೋಡಿದ್ರೆ ಅಪಘಾತದ ಸಾಧ್ಯತೆಗಳು ಹೆಚ್ಚು ಅಲ್ವಾ? ಆಗೀಗ ಒಮ್ಮೊಮ್ಮೆ ನಮ್ಮ ಹಿಂದೆ ಏನು ಬರ್ತಿದೆ ಅಂತ ಗಾಡಿಯ ಎಡಬಲದ ಕನ್ನಡಿಗಳನ್ನ ಕ್ಷಣ ಮಾತ್ರ ನೋಡುವಂತೆ ಈ ಬದುಕಿನ ಪಯಣದ ಮನಸ್ಸಿನ ಕನ್ನಡಿಯಲ್ಲಿ ಕಹಿ ನೆನಪುಗಳನ್ನ ಗಮನಿಸಿ ಎಚ್ಚೆತ್ತುಕೊಂಡು ಸವಿ ನೆನಪುಗಳ ತಂಗಾಳಿಯಲ್ಲಿ ಸುಂದರವಾದ ಪ್ರಯಾಣವನ್ನು ನಮ್ಮದಾಗಿಸಿಕೊಂಡು ಗುರಿ ಮುಟ್ಟಬೇಕು. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಮಧುರವಾದ ಗೀತೆ ನಿಮಗಾಗಿ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಯಲ್ಲಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಕೇಳಿ ಬಂದೆವು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರದಾಗಿತ್ತು.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮುಖೇಶ್ ಅವರ ಧ್ವನಿಯಲ್ಲಿ ಅನಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಲತಾ ಮಂಗೇಶ್ಕರ್ ಹಾಗೂ ಮನ್ನಾಡೆ ಸಂಗಡಿಗರೊಂದಿಗೆ ಹಾಡಿರುವ ಆವಾರ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಮುಕೇಶ್ ಅವರ ಧ್ವನಿಯಲ್ಲಿ ಶ್ರೀ 420 ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಹಾತಿ ಮೇರೆ ಸಾಥಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಅವರು. ಸಾಹಿತ್ಯ ಆನಂದ್ ಭಕ್ಷಿ, ರಾಗ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರದಾಗಿದೆ.

ಜೀವದಯಶಂಕರ್ ಹಾಗೂ ಜೀವದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇರುವ ಶಂಕರ್ ಗುರು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು.

0: ಸಂಕಲ್ಪನೆ ಹೂವಾದ ಮೇಲೆ ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ ಎಂಥ ಎನ್ನುವೆ.
1: ಕಮ್ ಆನ್ ಫ್ರೆಂಡ್ಸ್, ಜಾಯಿನ್ ಮೀ, ಲವ್ ಮೀ.

ಶ್ರವಣಬಂಧು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದೆವು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿತ್ತು. ಚಿಯುದಯ ಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಈಗ ಮತ್ತೊಂದು ಶ್ರವಣಬಂಧು ಚಿತ್ರದಿಂದ ಗೀತೆಯನ್ನು ಕೇಳೋಣ.

ಮಾತೃದೃಢೇಂ ತಥಾನಾದೇನಾದೇರನ್ನ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡದ ಕಥ ಧೋಂತ ಕಿಟ ತ ಧೋಂತ ಕಿಟ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥ ತರಿ ಕಿಡದ ಕಥ.

ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶ್ರವಣಬಂಧು ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದಿರಿ. ಈಗ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನನ್ನ ತಮ್ಮ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ, ರಾಗ ಸಂಯೋಜನೆ ಘಂಟಸಾಲ.

0: ಹೃದಯ. ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 11:30.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿರುವ ಪ್ರತಾಪ್ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಹಾಡಿದರೆ SB ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್.

ಗಜಪತಿ ಗರ್ಭಭಂಗ ಚಿತ್ರದಿಂದ ಒಂದು ಗೀತೆಗೆ ಧ್ವನಿಯಾಗಿದ್ದವರು ರಾಘವೇಂದ್ರ ರಾಜ್ಕುಮಾರ್ ಮಂಜುಳಾ ಹಾಗೂ ಸಂಗಡಿಗರು. ಇನ್ನೀಗ ರವಿಚಂದ್ರ ಈ ಚಿತ್ರದಿಂದ ಆಯ್ದ ಹಾಡುಗಳು.

ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ರವಿಚಂದ್ರ ಚಿತ್ರದಿಂದ ಇದ್ದ ಕೆಲವು ಹಾಡುಗಳನ್ನು ಕೇಳಿದ್ರಿ. ಸವಿನೆನಪು ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪೂರೈಕೆಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರಿನ ಭದ್ರತೆಗಾಗಿ ಜಲಾಶಯಗಳಲ್ಲಿ 40 ಟಿಎಂಸಿ ನೀರನ್ನು ಕಾಯ್ದಿರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜಿತ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಆಯೋಜಿತ ಸರ್ವಪಕ್ಷ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ ನೀರಿನ ಸಂಗ್ರಹ 45 ಟಿಎಂಸಿ ತಲುಪಿದೆ. ಈ ಹಿನ್ನೆಲೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಶೀಘ್ರದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಬೇಕು ಎಂದು ತುಂಗಭದ್ರಾ ರೈತ ಸಂಘ ಆಗ್ರಹಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಕುರಿತು ತುಂಗಭದ್ರಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ನೀರು ಬಿಡುಗಡೆಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಕೊಪ್ಪಳದಲ್ಲಿ ರೈತರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಾಗಬೇಕು. ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾದರೆ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರೆತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದರು. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಸರ್ಕಾರಿ ಪ್ರೌಢಶಾಲೆಯ ಅರಳಿಕಟ್ಟೆ ತೆರೆದ ವಾಚನಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಕಲಿ ಕಲಿಸು ಸಹಯೋಗದಲ್ಲಿ ಆಯೋಜಿತ ಮಕ್ಕಳ ಬರಹಗಳ ಸಂಕಲನ ಅರಳಿಕಟ್ಟೆ ಅರಿವಿನ ಮೂಟೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆ ಹಿನ್ನೆಲೆ ಶಾಲೆಯ ಅರಳಿಕಟ್ಟೆ ವಾಚನಾಲಯದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಡಾ ಲಿಂಗರಾಜ ರಾಮಪುರ.
1: ಕಳೆದ 18 ತಿಂಗಳಿಂದ ಅರಳಿಕಟ್ಟೆ ಚಟುವಟಿಕೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾವೆ. ಅರಳಿಕಟ್ಟೆ ಅಂತ ಅನ್ನೋದು ಅದೊಂದು ತೆರೆದ ವಾಚನಾಲಯ. ಅಲ್ಲಿ ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ನಿರಂತರವಾಗಿ ಓದಲಿಕ್ಕೆ ಪುಸ್ತಕಗಳಿರ್ತವೆ. ಮತ್ತೆ ಶನಿವಾರ ಮತ್ತು ರವಿವಾರಗಳಂದು ರಾಜ್ಯದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಕವಿತೆ ಕಟ್ಟೋಣ, ಅಭಿನಯ ಕಲಿಯೋಣ, ಹೆಜ್ಜೆ ಹಾಕೋಣ, ಮಕ್ಕಳ ಗ್ರಾಮ ಸಭೆ, ಆಕಾಶ ವೀಕ್ಷಣೆ, ಮರಗಳ ಅಧ್ಯಯನ, ಪರೀಕ್ಷೆಯೊಂದು ಹಬ್ಬ, ಪುಸ್ತಕ ಜೋಳಿಗೆ.

0: ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಿಸರ, ನಾಟಕ ಹೀಗೆ 60ಕ್ಕೂ ಹೆಚ್ಚು ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಾಗಿದೆ.
1: ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆ ಸಮಸ್ಯೆ ಎದುರಿಸುತ್ತಿರುವ ಹುನಗುಂದ ತಾಲೂಕಿನ ರಕ್ಕಸಗಿ ಹಾಗೂ ಸೂಳೆಭಾವಿ ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ ಶಿರೂರ, ಗುಳೇದಗುಡ್ಡ ತಾಲೂಕಿನ ಬೂದನಗಡ ಹಾಗೂ ಪಾದನಕಟ್ಟಿ ಗ್ರಾಮಗಳ ರೈತರ ಜಮೀನುಗಳನ್ನು ಜಿಲ್ಲಾಧಿಕಾರಿ ಸಂಗಪ್ಪ ವೀಕ್ಷಿಸಿದರು. ಹಾನಿಗೊಳಗಾದ ಹೆಸರು ಹಾಗೂ ತೊಗರಿ ಬೆಳೆ ತಾಕುಗಳನ್ನು ಪರಿಶೀಲಿಸಿ

0: ಮಹಾವಿದ್ಯಾಲಯದಲ್ಲಿ ಮೈ ಭಾರತ್ ವತಿಯಿಂದ ಆಯೋಜಿತ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಕಾರ್ಯಕ್ರಮದಲ್ಲಿ ಒಟ್ಟು 200 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಶೆ ಮುಕ್ತತೆಯ ಪ್ರತಿಜ್ಞೆ ಸ್ವೀಕರಿಸಿದರು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧ ಕಾಯ್ದೆ ಕೋಟ್ಪ 2003 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಸೂಚಿಸಿದ್ದಾರೆ. ಧಾರವಾಡ ರಾಣಿ ಚೆನ್ನಮ್ಮ ನಗರದ ಉದ್ಯಾನದಲ್ಲಿರುವ ಶ್ರೀ ಗಣೇಶ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಟ್ರಸ್ಟ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ 13 ದಿನಗಳ ಜನಪದ ಹಾಡುಗಳ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಿರಿಯ ಜನಪದ ವಿದ್ವಾಂಸ ಡಾ ರಾಮು ಮೂಲಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ ಒಟ್ಟು 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಸಿದ್ರಾಮೇಶ್ವರ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೆ 18,28,719 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ, ನಂತರ ಸಾವಿತ್ರಿಬಾಯಿ ಪುಲೆ ಇವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್. ಮೊದಲಿಗೆ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ, ಆಗಸ್ಟ್ 1 ಆಗಸ್ಟ್ 7 ತನಕ ನಾವು ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತೀವಿ. ಅಂದ್ರೆ ಮಗುವಿಗೆ ತಾಯಿಯ ಹಾಲೆ ಶ್ರೇಷ್ಠ, ಮಗುವಿಗೆ ತಾಯಿ ನಿರಂತರವಾಗಿ ಎದೆ ಹಾಲನ್ನ ಕೊಡಬೇಕು, ಇದರಿಂದ ಮಗುವಿನ ಆರೋಗ್ಯ ಸುಧಾರಿಸ್ತದೆ ಅನ್ನೋದು ಮುಖ್ಯ ಉದ್ದೇಶದಿಂದ ಈ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಬಂದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿಯ ಎದೆ ಹಾಲನ್ನೇ ಮಗುವಿಗೆ ನೀಡಬೇಕು, ಮತ್ತೆ ಈ ತಾಯಿಯ ಎದೆ ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು, ಮಗುವಿಗೆ ಪೂರಕ ಆಹಾರ ಯಾವಾಗಿಂದ ಕೊಡಬೇಕು, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡುವುದಕ್ಕೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾದ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಿಯಾ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, 1 7 ತಾರೀಕು ನಾವು ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತೀವಿ, ಇದರ ಪ್ರಾಮುಖ್ಯತೆ ಏನಂತೆ?
2: ಪ್ರತಿಯೊಂದು ತಾಯಿ ಡೆಲಿವರಿ ಆಗತಿದ್ದಂಗೆ ಇನ್ನು ಮಾಸ ಹೊರಗೆ ಬೀಳದೇ ಇರುವ ಕೂಡ ನಾವು ಆ ಪಾಪವನ್ನು ತಾಯಿಯ ಹೊಟ್ಟೆ ಮೇಲೆ ಹಾಕ್ತೀವಿ. ಸೊ ಅರ್ಧ ತಾಸಿನಲ್ಲಿ ನಾರ್ಮಲ್ ಡೆಲಿವರಿ ಆದ ಮೇಲೆ ಹಾಲು ಕುಡಿಸೋದು, ಆ್ಯಂಡ್ ಸಿಜೇರಿಯನ್ ಆದ 1 ತಾಯಿ ಹಾಲು ಕುಡಿಸ್ಬೇಕು. ಹಾಲು ಬರುವುದಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದು, ಆದರೆ ಪಾಪು ಎದೆ ಹಾಲು ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ತಾಯಿಯಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ತಯಾರಾಗ್ತದೆ, ಅದರಿಂದ ಒಳ್ಳೆ ಕ್ವಾಲಿಟಿ ಹಾಲು ಬರಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಫಸ್ಟ್ ಪಾಪುವಿಗೆ ತಾಯಿಯ ಎದೆಗೆ ಹಾಲು ಚೀಪಿಸ್ಲಿಕ್ಕೆ ಹಾಕುವುದೇ ಮುಖ್ಯ ಉದ್ದೇಶ, ಅದನ್ನ ಮಾಡಬೇಕು.
1: ಈಗ ಡಾಕ್ಟರ್, ಒಂದು ತಾವು ಹೇಳಿದ್ರಿ ಫಸ್ಟ್ಗೆ ಎದೆ ಹಾಲು ಬಂದ ತಕ್ಷಣನೇ ಪಾಪುಗೆ ಕೊಡಬೇಕು ಅಂತ, ಆದ್ರೆ ಎಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಏನಿದೆ ಅಂದ್ರೆ ಹುಟ್ಟಿದ ತಕ್ಷಣನ ಬರುವಂತ ಈ ಹಾಲು ಗಟ್ಟಿ ಹಾಲು, ಅದಕ್ಕೆ ಕೊಲೆಸ್ಟ್ರಮ್ ಅಂತ ಹೇಳಿ ಹೇಳ್ತೀವಿ, ಇದು ಮಗುವಿಗೆ ಒಳ್ಳೇದಲ್ಲ, ಇದು ಮಗುವಿಗೆ ಪಚನ ಆಗುವುದಿಲ್ಲ ಅಂತೇಳಿ ಆ ಹಾಲನ್ನ ಹಿಂಡಿ ತೆಗೆದು ನಂತರ ಕೊಡುವುದಕ್ಕೆ ಶುರು ಮಾಡ್ತಾರೆ.
2: ಅದು ಮಾಡಲೇಬಾರದು. ಫಸ್ಟ್ ಟೈಮ್ ಏನು ಹಾಲು ಬರ್ತದೆ

0: ನೀರಿನ ತರ ಅಥವಾ ಸ್ವಲ್ಪ ಗಟ್ಟಿಯಾದ ಹಾಲು, ಕೊಲೆಸ್ಟ್ರಾಮ್ ಅಂತ ನಾವೇನು ಹೇಳ್ತೀವೋ, ಅದರಲ್ಲಿ ತಾಯಿಯ ಒಳಗೆ ಇರುವ ವಿಟಮಿನ್ಸ್ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಏನು ಅವಳು ಅಳವಡಿಸ್ಕೊಂಡು ಬಂದಿದ್ದಾಳೆ 20, 25 ವರ್ಷ, 28 ವರ್ಷ, ಅದು ಸಹ ಪಾಪುಗೆ ಗಿಫ್ಟ್ ತರ ತಾಯಿಯಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿನೂ ಹೋಗ್ತದೆ. ಅದರಲ್ಲಿರುವಷ್ಟು ವಿಟಮಿನ್ಸು, ಪ್ರೋಟೀನ್ಸು, ಅಮೈನೋ ಆಸಿಡ್ಸು ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಸೊ ಮೊದಲು ಬಂದ ಹಾಲನ್ನು ಎಂದು ಎಸಿದೆ ಫಸ್ಟ್ ಪಾಪುಗೆ ಕೊಡ್ಬೇಕು.
1: ಮತ್ತೆ ಡಾಕ್ಟರ್, ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣನೇ ನಾವು ನೋಡ್ತಿರ್ತೀವಿ ಆಸ್ಪತ್ರೆಯಲ್ಲಿ ಈ ಮನೆಯ ಹಿರಿಯ ಮಹಿಳೆಯರು ಏನು ಜೇನುತುಪ್ಪ ನೆಕ್ಸೋದು ಅಥವಾ ಸಕ್ಕರೆ ನೀರನ್ನ ನೆಕ್ಸೋದು ಇದನ್ನೆಲ್ಲ ಮಾಡ್ತಿರ್ತಾರೆ, ಇದು ಅಗತ್ಯ ಇದೆಯಾ?
0: ಅದು ಅನವಶ್ಯಕ ಆ್ಯಂಡ್ ಕೊಡಲೂಬಾರ್ದು. ಅದರಿಂದ ಇನ್ನೂ ರೋಗಾಣುಗಳು, ಯಾವ ನೀರಲ್ಲಿ ಸಕ್ಕರೆ ನೀರು ಮಾಡಿದಾರೋ ಅದರಿಂದ ನೀವು ಮಗುವಿಗೆ ರೋಗಾಣುಗಳು ಕೊಡುವ ಸಾಧ್ಯತೆ ಇರುವುದರಿಂದ ತಾಯಿ ಹಾಲು ಬಿಟ್ಟು ಬೇರೆ ಏನೂ ಬೇಕಾಗುವುದಿಲ್ಲ ಮಗು 6 ತಿಂಗಳು ಆಗುವವರೆಗೆ. ಅದಕ್ಕೆ ಬೇಕಾಗುವ ನೀರಿನ ಅಂಶ, ವಿಟಮಿನ್ಸು, ಗ್ಲುಕೋಸು ಎಲ್ಲನೂ ದೇವರು ಸರಿ ಮಾತ್ರೆಯಲ್ಲಿ ಹಾಕಿ ಕಳಿಸಿದ್ದಾನೆ. ನಾನು ತಾಯಿ ಹಾಲು ಕೊಡುವುದಿಲ್ಲ ಆಕಳ ಹಾಲು ಕೊಡ್ತೀನಿ ಅಂದರೆ ಆಕಳ ಹಾಲು ತಾಯಿ ಹಾಲಿನಷ್ಟು ಮ್ಯಾಚಿಂಗ್ ಇರುವುದಿಲ್ಲ. ಅದಕ್ಕೆ ತಾಯಿ ಹಾಲು 6 ತಿಂಗಳವರೆಗೂ ಅಷ್ಟೇ ಕೊಡಬೇಕು ಹೊರತು ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಜೇನುತುಪ್ಪ ಆಗಲಿ, ಸಕ್ಕರೆ ನೀರಾಗಲಿ, ನೀರಾಗಲಿ ಏನೂ ಕೊಡಬೇಕಾಗಿಲ್ಲ ಮಗುವಿಗೆ.
1: ಮಗು ಹುಟ್ಟಿದ ಎಷ್ಟು ತಿಂಗಳುಗಳ ಕಾಲ ಬರೀ ತಾಯಿ ಹಾಲು ಕೊಡಬೇಕು?
0: 6 ತಿಂಗಳವರೆಗೂ, 6 ತಿಂಗಳು, 5 ರಿಂದ 6 ತಿಂಗಳು ಆಗುವವರೆಗೂ ತಾಯಿಯ ಹಾಲಷ್ಟೇ ಕೊಡಲಿ. ಮೇಲಿನದ್ದು ಏನೇ ನೀವು ಆ್ಯಡ್ ಮಾಡಬೇಕಂದ್ರೂ ಮಗು 6 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಲಿಕ್ವಿಡ್ ಡಯಟ್ ಅನ್ರಿ, ಹಣ್ಣನ್ರಿ, ಜ್ಯೂಸ್ ಅನ್ರಿ, ಆದರೆ 1.5 ವರ್ಷದವರೆಗೂ ತಾಯಿ ಆರಾಮಾಗಿ ಹಾಲು ಕೊಡಲಿಕ್ಕೆ ಒಳ್ಳೆಯದು. ಒಂದು ರೀತಿ ಅವಳಿಗೆ ವೇಟ್ ಲಾಸ್ ಆಗ್ತದೆ, ಅವಳಿಗೆ ಮುಂದೆ ರೋಗ ನಿರೋಧಕ ಅಲ್ಲದೆ ಪಾಪುವಿಗೆ ಅವಳಿಗೆ ಮುಂದೆ ಪ್ರೆಗ್ನೆನ್ಸಿ ಆಗದೇ ಇರೋ ಥರ ಕಾಂಟ್ರಸೆಪ್ಟಿವ್ ಇಫೆಕ್ಟು ಆಗ್ತದೆ ಮೊದಲು 6 ರಿಂದ 8 ತಿಂಗಳಲ್ಲಿ. ಸೊ 1.5 ವರ್ಷದವರೆಗೂ ಹಾಲು ಕುಡಿಸಿದ್ರೆ ಒಳ್ಳೆಯದು.
1: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಎಷ್ಟೊಂದು ಮಹಿಳೆಯರಿಗೆ ಹಾಲು ಬರುವುದಿಲ್ಲ ಅಂತ ಹೇಳಿ, ಅಂದ್ರೆ ಅವಾಗ ಪರ್ಯಾಯವಾಗಿ ಅದು ಸಾಕಾಗ್ಲಿಲ್ಲ ಮಗುವಿಗೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ?
0: ಅಲ್ಲ, ಪಾಪುಗೆ ಸಾಕಾಗ್ಲಿಲ್ಲ ಅಂತ ಗೊತ್ತಾಗೋಗೆ ಪಾಪು ಪದೇ ಪದೇ ಅಳ್ತಾ ಇಲ್ಲ, 2 ತಾಸಿಗೊಮ್ಮೆ ಅದು ಎಷ್ಟು ಹಾಲು ಕುಡಿಯೋದು ಕುಡ್ದು ಆಮೇಲೆ ಬರ್ಪಿಂಗ್ ಮಾಡಿ ಮಲಗಿಸಿದ್ರೆ ಸುಮ್ಮನಿದ್ರೆ ಅದು ಪಾಪುಗೆ ಸಾಕಾಗ್ತಾ ಇದೆ ಅಂತ ಅರ್ಥ. ತಾಯಿಗನ್ಸ್ತಾ ಇರ್ಬೋದು ಹಾಲು ಕಡಿಮೆ ಇದ್ದಿದೆ ಅಂತ, ಆದ್ರೆ ಹಾಲು ಬರ್ತಾನೆ ಇಲ್ಲ, ಸದಾ ಕಾಲ ಪಾಪು ಅಳ್ತಾ ಇದೆ ಅಂತಂದ್ರೆ ಆವಾಗ ನಾವು ಮೇಲಿನ ಹಾಲು ಅಥವಾ ಫಾರ್ಮುಲಾ ಆಲ್ಟರ್ನೇಟ್ ಯೋಚನೆ ಮಾಡಬಹುದು.
1: ಇಲ್ದಿದ್ರೆ ತಾಯಿ ಅದ್ರ ಬಗ್ಗೆ ಜಾಸ್ತಿ ಯೋಚಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ.
0: ಅಂಡ್ ಇನ್ನೊಂದು ಮಾತು, ಈಗ ಸಪೋಸ್ ಯಾವ್ದೋ ಕಾರಣಕ್ಕೆ ತಾಯಿಗೆ ಹಾಲು ಬರ್ತಾ ಇಲ್ಲ, ಯಾವ್ದೋ ಕಾರಣಕ್ಕೆ ಹಾಲು ಕುಡಿಸಬಾರ್ದು ಅಂತ ಇರ್ತದೆ. ಈಗ HIV ಇದ್ದ ಮಹಿಳೆ, ಈಗ ರೂಲ್ಸ್ ಚೇಂಜ್ ಆಗಿದೆ ಕುಡಿಸಬಹುದು ಅಂತ, ಅಥವಾ ತಾಯಿ ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮೆಡಿಸಿನ್ ನಾವು ಕೊಟ್ರು ಊಟದಲ್ಲಾಗ್ಲಿ ಗುಳಿಗೆ ಆಗ್ಲಿ ಪೌಡರ್ ಆಗ್ಲಿ ಹಾಲು ಬರದೇ ಇದ್ರೆ, ಈಗ ನಮ್ಮ ಹತ್ರ ಬ್ರೆಸ್ಟ್ ಮಿಲ್ಕ್ ಸ್ಟೋರಿಂಗ್ ಬ್ಯಾಂಕ್ಸ್ ಗಳಿವೆ. 6 ತಿಂಗಳಕ್ಕಿಂತ ಸಣ್ಣ ಮಗು ಇದ್ದ ತಾಯಿ ತನ್ನ ಹತ್ರ ಎಕ್ಸೆಸ್ ಹಾಲಿದ್ರೆ ಅದನ್ನ ದಾನದ ರೂಪವಾಗಿ ಬ್ಯಾಂಕಿಗೆ ಕೊಡ್ತಾ ಇದ್ದಾಳೆ, ಆ ಹಾಲನ್ನು ನಾವು ಬಳಸಬಹುದು.
1: ಈಗ ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಕೇಳಬೇಕಾಗಿದ್ದು ಅಂದ್ರೆ ಯಾವ ರೀತಿಯಲ್ಲಿ ತಾಯಿ ಮಗುವಿಗೆ ಫೀಡ್ ಮಾಡಬೇಕು, ಅದರ ಒಂದು ಫ್ರೀಕ್ವೆನ್ಸಿ ಸಮಯ ಹೇಗೆ?
0: ಪಾಪುವಿಗೆ 2 ತಾಸಿಗೊಮ್ಮೆ ಫೀಡ್ ಮಾಡಬೇಕು 3 ತಿಂಗಳಾಗುವ, ಆಮೇಲೆ 3 ತಾಸಿಗೆ 1 ಸರ್ತಿ ಫೀಡ್ ಮಾಡಲಿ. 6 ತಿಂಗಳ ಮಗು ಆದಮೇಲೆ 3 ರಿಂದ 4 ತಾಸಿಗೆ 1 ಸರ್ತಿ ಫೀಡ್ ಮಾಡಿ ಟಾಪ್ ಫೀಡ್ ಸ್ಟಾರ್ಟ್ ಮಾಡಿರ್ತಾರೆ. ಅದನ್ನ ಮಾಡಿದ್ರೆ ತಾಯಿಗೂ ರೆಸ್ಟ್ ಸಿಗ್ತದೆ, ಪಾಪುಗೂ ಬೇರೆ ತರದ ಡಯಟ್ಗೆ ರೂಢಿ ಆದಂಗೆ ಆಗ್ತದೆ. ಸೊ ಅದನ್ನು ಮಾಡೋದು ಅತಿ ಅವಶ್ಯಕ. ಆಮೇಲೆ ಯಾವಾಗ್ಲೂ ತಾಯಿಯಂದ್ರು ಸುಸ್ತಾಗಿರ್ತಾರೆ ನೈಟ್ ಅಲ್ಲಿ ಅಂತ ನಾವು ನೋಡ್ತೇವೆ, ಪಾಪುನ ಪಕ್ಕದಲ್ಲಿ ಇಟ್ಕೊಂಡು ಹಾಲು ಕುಡಿಸ್ತಾರೆ, ಆ ರೀತಿ ಮಾಡಲೇಬಾರ್ದು. ಎಷ್ಟೇ ಕಷ್ಟ ಅನ್ಸಿದ್ರು, ಎಷ್ಟೇ ಟಯರ್ಡ್ ಇದ್ರು ಎದ್ದು ಕೂತ್ಕೊಂಡು ಹಿಂದ್ಗಡೆ ಪಿಲ್ಲೋ ಇಟ್ಕೊಂಡು ಕಂಫರ್ಟಬಲ್ ಆಗಿ ಪಾಪುವಿಗೆ ಸಿ ಪೊಸಿಷನ್ ಅಂತೀವಿ, ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ಪಾಪು ತಲೆ ಸ್ಟೆಬಿಲೈಸ್ ಮಾಡಿ ಎದೆ ಹತ್ರ ಕರ್ಕೊಂಡೋಗಿ ಇಡೀ ನಿಪ್ಪಲ್ಲು ಏರಿಯೋಲ ಇಡೀದು ಬಾಯಿ ಅಲ್ಲಿ ಪಾಪುಗೆ ಹೋಗ್ಬೇಕು, ಕರೆಕ್ಟ್ ಲ್ಯಾಚಿಂಗ್ ಪ್ರೊಸೀಜರ್ ಅಂತ, ಅದನ್ನು ಮಾಡಿಯೇ ಹಾಲು ಕುಡಿಸ್ಬೇಕು. ವಿನ ಎಂದು ಮಲಗಿ ಕುಡಿಸಿದೆ, ಯಾವ್ಯಾವೋ ಪೊಸಿಷನ್ ಅಲ್ಲಿ ಇದ್ದು ಕುಡಿಸ್ದೆ ಅಂತಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಅಂಡ್ 2 ತಾಸಿಗೊಮ್ಮೆ ಸಾಕು, ಪ್ರತಿ ಸರ್ತಿ ಪಾಪು ಅಳದಂತ ಹೇಳಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ತಾಸಿಗೊಮ್ಮೆ ಅಂತ ಇರುವುದಿಲ್ಲ, ಅದು ಬೇರೆ ಕಾರಣಕ್ಕೂ ಅಳ್ತಾ ಇರ್ಬೋದು. ಸೊ 2 ತಾಸಿಗೊಮ್ಮೆ ಮೂರ್ ತಿಂಗಳವರೆಗೂ ಇಸ್ ಓಕೆ.
1: ಅಂದ್ರೆ ಈ ಫೀಡಿಂಗ್ ಮಾಡುವಂತ ಪೊಸಿಷನ್ ಏನಿದೆ ಇದು ಬಹಳ ಮುಖ್ಯ ಅಂತ ಹೇಳಿ. ಅದರಿಂದ ತಾಯಿಗೂ ಅನುಕೂಲ ಮತ್ತೆ ಮಗುವಿಗೂ ಕೂಡ.
0: ಹೌದು ಹೌದು ಹೌದು.
1: ಮತ್ತೆ ಈ ಹಾಲು ಕುಡಿಸಿದ ಮೇಲೆ ಎಷ್ಟೊಂದು ಮಕ್ಕಳು ತಕ್ಷಣಕ್ಕೆ ಒಮಿಟ್ ಮಾಡ್ತವೆ.
0: ಪಾಪು ತುಂಬಾ ಹೊತ್ತು ಅತ್ತು ಲ್ಯಾಚಿಂಗ್ ಪೊಸಿಷನ್ ಸರಿ ಇರ್ಲಿಲ್ಲ ಅಥವಾ ಬಹಳಷ್ಟು

0: ಕುಡಿಸಿದ ಮೇಲೆ ಕೂಡ ಅದು ಸ್ವಲ್ಪ ಸರ್ವಸಾಮಾನ್ಯವಾಗಿ ಸ್ವಲ್ಪ ಅಮೌಂಟ್ ಹೊರಗಡೆ ಬರೋದು ಕರೆಕ್ಟ್. ಬಟ್ ಅದನ್ನ ಹೆಗಲಿಗೆ ಹಾಕೊಂಡು ಪಾಪುಗೆ ಬರ್ಪಿಂಗ್ ಅಂತ ಹೇಳ್ತೀವಿ, ಬೆನ್ನು ತಟ್ಟಿ ಅದು ಡರ್ಕೆ ಬರ್ಸೋದು ಮಾಡಿ ಆಮೇಲೆ ಬೇಬಿಗೆ ಮಲಗಿಸ್ಬೇಕು. ಅದು ಸ್ವಲ್ಪ ಹೊರಗಡೆ ಕಕ್ಕಿಸ್ಕೊಳ್ತದೆ ಅಥವಾ ಹೊರಗಡೆ ವಾಮಿಟ್ ಆದ್ರೆ ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡ್ ಮಾಡ್ಬೇಕಂತಿಲ್ಲ, ಅದು ಸಾಕಷ್ಟು ಹಾಲು ಕುಡಿದು ಎಕ್ಸಸ್ ಇದ್ದದ್ ಮಾತ್ರ ಅದು ವಾಮಿಟ್ ಮಾಡಿರ್ತದೆ. ನಾರ್ಮಲ್ ಬೇಬಿ ಹೇಳ್ತಾ ಇದ್ದೀನಿ, ಜ್ವರ ಬಂದಿತ್ತು, ಲೂಸ್ ಮೋಷನ್ ಆಗಿತ್ತು, ಆ ಬೇಬಿ ಬ್ರೆಸ್ಟ್ ಫೀಡಿಂಗ್ ತಗೊಳ್ಳಿಲ್ಲ ಅಥವಾ ವಾಮಿಟ್ ಮಾಡ್ತಾ ಇದ್ರೆ ಮಕ್ಕಳು ಡಾಕ್ಟರಿಗೆ ಕಾಣಿಸೋದು ಅಥವಾ ಚೆಕಪ್ ತಗೊಳ್ಳೋದು ಒಳ್ಳೇದು. ಬಟ್ ನಾರ್ಮಲ್ ಬೇಬಿ ಸ್ವಲ್ಪ ವಾಂತಿ ಮಾಡ್ಕೊಂತು ಅಂದ್ರೆ ಅದ್ರ ಬಗ್ಗೆ ಭಯಭೀತರಾಗೋದು ಅವಶ್ಯಕತೆ ಇಲ್ಲ.
1: ಈಗ ಡಾಕ್ಟರ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಬ್ಬ ತಾಯಿ ಗಮನಿಸಬೇಕಾಗಿದ್ದು, ಹಾಲು ಕುಡಿಸಿದ್ರಷ್ಟೇ ಸಾಲದು ಅದನ್ನ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ಒಂದು ಡರಿಕೆ ಬರುವವರೆಗೂ ಸ್ವಲ್ಪ ಬೆನ್ನನ್ನ ಕೈ ಆಡಿಸ್ಕೊಂಡಿರ್ಬೇಕು.
0: ಹೌದು ಹೌದು.
1: ಅವಾಗ ಒಂದು ಕುಡಿದಂತ ಹಾಲು ಗಂಟಲಿನಿಂದ ಕೆಳಗಡೆಗೆ ಇಳಿತದೆ, ವಾಮಿಟ್ ಮಾಡುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ.
0: ಹೌದು, ಅದಲ್ಲದೆ ವಾಮಿಟ್ ಮಾಡೋದು ಒಂದ್ ರೀತಿ ದೇವರ ಸೃಷ್ಟಿ ಅನ್ಕೊಳ್ಳಿ ಒಳ್ಳೇದೇ, ಅದ್ರ ಬದ್ಲಿ ಅದು ತನ್ನ ಉಸಿರಾಟದ ನಲ್ಲಿಗೆ ಹೋಗಿ ಟ್ರೇಕ್ದಿಂದ ಹೋದ್ರೆ ಅದಕ್ಕೆ ಉಸಿರಾಟದ ತೊಂದರೆ ಆಗಿ ಅದರಿಂದ ದುಷ್ಪರಿಣಾಮಗಳು ಇನ್ನೂ ಕೆಟ್ಟದಾಗಿರ್ತದೆ. ಅದಕ್ಕೆ ಪ್ರತಿ ಸಾರ್ತಿ ರಾತ್ರಿ ಇರಲಿ ನಡರಾತ್ರಿ ಇರಲಿ 3 ಗಂಟೆ ಇರಲಿ ಪಾಪುಗೆ ಹಾಲು ಕುಡಿಸಿದ ತಕ್ಷಣ ಡರ್ಕೆ ಬರೆಸುವ ಪ್ರಕ್ರಿಯೆ ಬಹಳ ಬಹಳ ಮುಖ್ಯ, ಅದನ್ನ ಮಾಡಲೇಬೇಕು ನಾವು.
1: ಈಗ ತಾಯಿ ಮಗುವಿಗೆ ಹಾಲು ಕುಡಿಸುವುದು ಅಂತಂದಾಗ, ಒಂದು ತಾಯಿಯ ಹಾಲು ಮಗುವನ್ನು ಸೇವಿಸಿದಾಗ ಅದರಲ್ಲಿರುವ ಪೋಷಕಾಂಶವನ್ನ ಮಗು ಪಡ್ಕೊಳ್ತದೆ. ಇಲ್ಲಿ ತಾಯಿ ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ.
0: ತಾಯಿ ಸೇವಿಸುವ ಆಹಾರದಲ್ಲಿ ಆದಷ್ಟು ಸ್ಪೈಸಿ ಖಾರ ಕರೆದದ್ದು ತಿನ್ನದೆ ಹೆಲ್ದಿ ಫುಡ್ ಅಂದ್ರೆ ಹಣ್ಣು ಹಂಪಲು ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡುಗೆ ಊಟ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಪಾಪುಗದು ಅವಳು ಊಟ ಮಾಡಿದ ಸ್ಪೈಸಿ ಫುಡ್ ಪಾಪುಗೆ ಹೋಗ್ತದಂತಿಲ್ಲ, ಬಹಳ ಮೆಣಸಿನಕಾಯಿ ಹಾಕಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿದ್ರೆ ಪಾಪುಗೆ ಹೋಗುದಿಲ್ಲ. ಬಟ್ ಫ್ಲೇವರ್ ಅಂತ ಹೇಳ್ತೀವ, ರುಚಿ, ಆ ರುಚಿ ಚೇಂಜ್ ಆಗ್ತದೆ ಬೇಬಿಗೆ. ಅದಕ್ಕೋಸ್ಕರ ನಾವು ಹೇಳೋದು ಆದಷ್ಟು ಜಂಕ್ ಫುಡ್ ಬೇಡ, ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡುಗೆ ಊಟ ಮಾಡ್ರಿ ಸೇವಿಸ್ರಿ ಅಂತ. ಅದು ಒಂದು ಬಹಳ ಮುಖ್ಯ, ಫ್ಲೇವರ್ ಚೇಂಜ್ ಆಗಬಾರ್ದು ಬೇಬಿಗೆ.
1: ಈಗ 1.5 ವರ್ಷಗಳ ಕಾಲ ತಾಯಿ ಹಾಲು ಮಗುವಿಗೆ ಕೊಟ್ಟರೆ ಉತ್ತಮ ಅಂತ ತಾವು ಹೇಳಿದ್ರಿ, ಅಂದ್ರೆ ಇದರಿಂದ ಮಗುವಿಗೆ ಏನೇ ಲಾಭ ಆಗ್ತದೆ?
0: ಫಸ್ಟೇ ಹೇಳಿದೆ, ಪಾಪುಗೆ ಬೇಕಾಗಿದ್ದ ನ್ಯೂಟ್ರಿಷನ್ ತಾಯಿಯಿಂದ ಸಿಗೋದಲ್ಲದೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ಬೆಳವಣಿಗೆಗೆ ಬೇಕಾಗಿದ್ದ ಅತಿ ಅವಶ್ಯ ವಿಟಮಿನ್ಸ್ ಅಥವಾ ಗ್ರೋತ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ ಅದು ಅಲ್ಲದೆ ತಾಯಿಯ ರೋಗ ನಿರೋಧಕ ಶಕ್ತಿದು ಆಂಟಿ ಬಾಡೀಸ್ ಏನಿದೆ ಅದು ಗಿಫ್ಟ್ ತರ ಪಾಪುವಿಗೂ ಸಿಗ್ತದೆ. ಅದು ಬಹಳ ಬಹಳ ಮುಖ್ಯ. ಇದ್ರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್, ಯಾವ್ದು ನಾವು ಅಲಕ್ಷ್ಯ ಮಾಡ್ತಾ ಇದೀವಿ ಈಗಿನ ಫಾಸ್ಟ್ ಡೇಸ್ ಅಲ್ಲಿ, ಅಂದ್ರೆ ತಾಯಿ ಮತ್ತು ಮಗುವಿನ ಬಾಂಡಿಂಗ್, ಆ ಪ್ರೀತಿ, ಆ ಅಟ್ಯಾಚ್ಮೆಂಟ್ ಏನ್ ಬರ್ತದೆ, ದಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳಲಿಕ್ಕೆ ಬಯಸೋದು. ಅದು ಮಗುವಿಗೂ ಹೌದು ತಾಯಿಗೂ ಹೌದು,
1: ಇದು ಬಾಂಧವ್ಯ ಬೆಳೀತದೆ.
0: ಆ ಬಾಂಧವ್ಯ ಬೆಳಿಲಿಕ್ಕೆ ಬೇಕು, ಇದು ಒಂದು ಮುಖ್ಯ ಸರಣಿ.
1: ಈಗ ಡಾಕ್ಟ್ರೆ, ನಮ್ಮ ಪ್ರಸ್ತುತ ಮಹಿಳೆಯರ ಸ್ಥಿತಿಗತಿಯನ್ನು ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಸ್ಥ ಮಹಿಳೆಯರಿದ್ದಾರೆ. ಕೆಲವು ಹಗಲು ಪಾಳಿ, ಕೆಲವು ರಾತ್ರಿ ಪಾಳಿ, ಅಂದರೆ ಒಂದು ಮನೆಯಿಂದ ಸುಮಾರು ಹೊತ್ತು ಅವರು ಹೊರಗಡೆಗೆ ಇರ್ತಾರೆ. ಇಂಥವ್ರಿಗೆ ಮಗುವಿಗೆ ನಿಯಮಿತವಾಗಿ ಹಾಲು ಉಣಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಇಂಥವ್ರು ಏನು ಮಾಡಬಹುದಂತೀರಿ?
0: ಈಗ ಒಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದರೆ ಬ್ರೆಸ್ಟ್ ಪಂಪ್ ಅಂತಿದೆ, ಅದ್ರ ಬಗ್ಗೆ ಹೇಗೆ ಮಿಲ್ಕ್ ಪಂಪ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕು, ಹೇಗೆ ಅದನ್ನು ತೆಗೆದು ವಾರ್ಮ್ ಮಾಡಿ ಪಾಪು ಕುಡಿಸ್ಬೇಕು, ಅದೆಲ್ಲನೂ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಬ್ರೆಸ್ಟ್ ಪಂಪ್ ಮಾಡಿ ಹಾಲೇನಿದೆ ಅದನ್ನು ಸ್ಟೋರ್ ಮಾಡ್ಬೋದು, 3-4 ತಾಸು ಏನೂ ಆಗೋದಿಲ್ಲ. ಅದನ್ನು ಯೂಸ್ ಮಾಡಿ ಬೇಬಿಗೆ ಫೀಡ್ ಮಾಡೋದು ಒಳ್ಳೇದು. ಹೊರಗಡೆದು ಅಥವಾ ಮೇಲಿಂದು ಅಥವಾ ಫಾರ್ಮುಲಾ ಫೀಡ್ ಕೊಡೋಕ್ಕಿಂತ ತಾಯಿಗೆ ಸಾಕಷ್ಟು ಹಾಲು ಬರ್ತಾ ಇದೆ, ಬ್ರೆಸ್ಟ್ ಪಂಪ್ ಯೂಸ್ ಮಾಡಿ ಪಂಪ್ ಮಾಡಿ ಬ್ರೆಸ್ಟ್ ಮಿಲ್ಕನ್ನು ಸ್ಟೋರ್ ಮಾಡಿ ಕುಡಿಸೋದು ಬಹಳ ಮುಖ್ಯ.
1: ಮತ್ತೆ ಈಗ ಸಾಕಷ್ಟು ಈ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಅರೆ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಈ ಬ್ರೆಸ್ಟ್ ಫೀಡಿಂಗ್ ಇರುವ ತಾಯಂದ್ರಿಗೆ ಒಂದು ಸ್ವಲ್ಪ ಮನೆಗೆ ಹೋಗಿ ಫೀಡ್ ಮಾಡಿ ಬರುವಂತ ಅವಕಾಶವನ್ನು ಕೂಡ ಈಗ ಇಲಾಖೆಗಳು ನೀಡಿವೆ. ಅದರ ಸದುಪಯೋಗವನ್ನು ಕೂಡ ಮಹಿಳೆ ಪಡ್ಕೋಬಹುದು.
0: ಹೌದು ಹೌದು, ಮಾಡ್ಲೇಬೇಕು ಅದನ್ನ.
1: ಮತ್ತೆ ಡಾಕ್ಟರ್, ಇನ್ನೊಂದು, ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ನೋಡಿದಾಗ ಅವರು ಯಾವುದೇ ಒಂದು ಸಂಕೋಚ ಮುಲಾಜು ಇಲ್ಲದೇನೆ ಮಗುವಿಗೆ ನಿಯಮವಾಗಿ ಹಾಲು ಕುಡಿಸೋದಾಗ್ಲಿ ಮಕ್ಕಳಿಗೆ ಬೆಳೆಸೋದಾಗ್ಲಿ ಮಾಡ್ತಿರ್ತಾರೆ. ನಮ್ಮ ನಗರ ಪ್ರದೇಶಕ್ಕೆ ಬಂದ ಹಾಗೆ ಒಂದು ಸೌಂದರ್ಯ ಪ್ರಜ್ಞೆ ಅನ್ನೋದು ಮಹಿಳೆಯನ್ನ ಕಾಡ್ತಾ ಇರ್ತದೆ. ಅಂದ್ರೆ ಬಹಳ ದಿನಗಳ ಕಾಲ ಮಗುವಿಗೆ ಫೀಡ್ ಮಾಡಿದ್ರೆ ಎಲ್ಲಿ ನನ್ನ ಫಿಗರ್ ಹಾಳಾಗ್ತದೆ ಅನ್ನೋ ಒಂದ್ ಸ್ವಲ್ಪ ಕಾನ್ಶಿಯಸ್ ಕೆಲವು ಮಹಿಳೆಯರಲ್ಲಿ ಇರ್ತದೆ.
0: ಅಲ್ಲ, ಅದು ತಪ್ಪು ಕಲ್ಪನೆ. ಅವರು ತಮ್ಮ ಫಿಗರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾಲು ಕುಡಿಸ್ಲಿ, ಹಾಲು ಕುಡಿಸಿದ್ರೆ ಅವ್ರಿಗೆ ವೇಟ್ ಲಾಸು ಆಗ್ತದೆ, ಅವ್ರ ಫಿಗರು

0: ಚೆನ್ನಾಗಿ ಮೇಂಟೈನ್ ಆಗ್ತದೆ. ಸೊ ಹಳ್ಳಿಯ ಜನ ಯಾಕೆ ಸ್ಲಿಮ್ ಅಂಡ್ ಟ್ರಿಮ್ ಇರ್ತಾರೆ ಅಂದ್ರೆ ಅವ್ರು ಹಾಲು ಕುಡಿಸ್ತಾ ಇದ್ದಾರೆ. ಸೊ ಶಹರದವರು ಹಾಲು ಕುಡಿಸಿದ್ರೆ ಅವರಿಗೂ ಚೆನ್ನಾಗಿ ಫಿಗರ್ ಮೇಂಟೈನ್ ಆಗಿ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಮುಜುಗರ ಪಡೋದು ಬೇಡ.
1: ಈಗ ಡಾಕ್ಟರ್ ಪ್ರಿಯಾ ಅವರ ಒಂದು ಕೊನೆಯ ಪ್ರಶ್ನೆ, ನಮ್ಮ ಭಾವಿ ತಾಯಂದ್ರು ಈಗ ಗರ್ಭಿಣಿಯರಿದ್ದಿರಬಹುದು, ಮುಂದಿನ ಕೆಲವು ದಿನಗಳಲ್ಲಿ ತಾಯಂದಿರ ಆಗುವಂತ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ಈ ಒಂದು ಎದೆ ಹಾಲಿನ ಮಹತ್ವ ತಾವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಒಂದು 5ನೇ ಅಥವಾ 6ನೇ ತಿಂಗಳಲ್ಲಿ ಅವರು ತಮ್ಮ ಹೊಟ್ಟೆಗೆ ಸ್ಟ್ರೆಚ್ ಮಾರ್ಕ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಟೈಮಲ್ಲಿ ಸ್ತ್ರೀರೋಗ ತಜ್ಞರು ಅವರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದಲ್ಲದೆ ಅವರ ನಿಪ್ಪಲ್ ಶೇಪ್ ಸರಿಗಿದೆಯಾ ಇಲ್ವಾ, ಇನ್ವರ್ಟೆಡ್ ಇದೆಯೋ ಹೆಂಗೋ, ಬ್ರೆಸ್ಟ್ ಮಸಾಜ್ ಹೇಗೆ ಮಾಡ್ಕೊಳ್ಳೋದು, ಪಾಪು ಹಾಲ್ಸೋಕೆ ಏನೆಲ್ಲ ತಯಾರಿ ಮಾಡಬೇಕು, ಅದೆಲ್ಲಾನು ಕಲಿಸಿಕೊಡ್ತದೆ. ಆಮೇಲೆ ಅವ್ರು ಕಲ್ಕೊಂಡು ಅದ್ರ ಬಗ್ಗೆ ಅರಿವು ಇದ್ರೆ ಹಾಲು ಕುಡಿಸೋಕೆ ಎಂದು ಮುಜುಗರ ಮಾಡಲ್ಲ.
1: ಅಂದ್ರೆ ಎದೆ ಹಾಲೇ ಶ್ರೇಷ್ಠ ಅನ್ನೋ ಮಾತನ್ನ ಇದು ಜಗತ್ತು ಒಪ್ಪಿದೆ. ಯಾಕೆಂದ್ರೆ ತಾಯಿಯ ಹಾಲಿಗೆ ಪರ್ಯಾಯವಾದಂತ ಹಾಲು ಇವತ್ತಿನವರೆಗೂ ಎಲ್ಲೂ ಲಭ್ಯ ಇಲ್ಲ.
0: ಒಪ್ತೀನಿ.
1: ಹಂಗಾಗಿ ಯಾವುದೇ ರೀತಿಯ ಸಂಕೋಚ ಮುಜುಗರ ಪಟ್ಕೊಳ್ಳದೆ ನಮ್ಮ ಮಹಿಳೆಯರು ನಿಯಮಿತವಾಗಿ ಮಗುವಿಗೆ 2 ವರ್ಷಗಳ ಕಾಲ ಎದೆ ಹಾಲನ್ನೇ ಕೊಟ್ರೆ ಉತ್ತಮವಾದ ಆರೋಗ್ಯವಂತ ಭಾವಿ ಪ್ರಜೆಗಳನ್ನ ನಾವು ಸಮಾಜಕ್ಕೆ ನೀಡಬಹುದು ಅನ್ನೋ ಮಾತು ಎಲ್ಲ ಮಹಿಳೆಯರು ಒಪ್ತಾರೆ ಅಂತ ಆಶಿಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್.
3: ಸಾವಿತ್ರಿಬಾಯಿ ಪುಲೆ ಸಾಹಿತಿ, ಸಮಾಜ ಸುಧಾರಕಿ, ಪ್ರಥಮ ಶಿಕ್ಷಕಿ. ಸಾವಿತ್ರಿಬಾಯಿ ಪುಲೆ ತಮ್ಮ ಜೀವನದುದ್ದಕ್ಕೂ ತಮ್ಮ ಕ್ರಾಂತಿಕಾರಿ ಪತಿ ಮಹಾತ್ಮ ಜ್ಯೋತಿಬಾ ಪುಲೆಯವರೊಂದಿಗೆ ಸರಿಸಮಾನವಾಗಿ ಹೋರಾಡಿದರು. ಆದರೆ ಜಾತಿಯ ದೆಸೆಯಿಂದ ಹಾಗೂ ಮಹಿಳೆಯ ಕಾರಣದಿಂದ ಅವರ ಸಾಧನೆಗಳು ಬೆಳಕಿಗೆ ಬಂದಿಲ್ಲ. ಜ್ಯೋತಿಬಾ ಪುಲೆಯವರ ಧರ್ಮಪತ್ನಿ ಎಂದು ಅವರು ಗುರುತಿಸಲ್ಪಟ್ಟಿದ್ದಾರೆ. ಆದರೆ ಅವರ ವೈಯಕ್ತಿಕ ಸಾಧನೆಯ ಬಗ್ಗೆ ಬಹಳಷ್ಟು ಪರಿಚಯವಿಲ್ಲ. ಅವರು ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿಯಾಗಿದ್ದಾರೆ. ಅವರು ಜನಸಾಮಾನ್ಯರ ಮತ್ತು ಸ್ತ್ರೀ ಶಿಕ್ಷಣದ ಪ್ರಮುಖ ಪ್ರತಿಪಾದಕಿಯಾಗಿದ್ದಾರೆ. ಮಹಿಳೆಯರ ವಿಮುಕ್ತಿಯ ಚಾಂಪಿಯನ್ ಆಗಿದ್ದಾರೆ. ಕವಿಯತ್ರಿಯಾಗಿದ್ದಾರೆ. ಜಾತಿವಾದ ಹಾಗೂ ಪುರುಷ ಪ್ರಾಧಾನ್ಯತೆ ಉಚ್ಛ್ರಾಯ ಸ್ಥಿತಿಯಲ್ಲದ ಸಮಾಜದಲ್ಲಿ ಬದುಕಿದ್ದ ಸಾವಿತ್ರಿಬಾಯಿಯವರು ದಿಟ್ಟ ನಾಯಕಿಯಾಗಿ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜೀವನ ಹಾಗೂ ಹೋರಾಟಗಳು ಎಲ್ಲರಿಗೂ ಚಿರಪರಿಚಿತವಾಗಬೇಕು ಮತ್ತು ಸಕಲರ ಮೆಚ್ಚುಗೆಗೆ ಇವರು ಪಾತ್ರರಾಗಬೇಕು. ಇವರ ಕುರಿತು ಮರಾಠಿಗರಲ್ಲದವರಿಗೂ ಮಾಹಿತಿ ದೊರೆಯಬೇಕು ಎಂದು ಬ್ರಜರಾಜನ್ ಮಣಿಯವರು ಒಂದೆಡೆ ಬರೆದಿದ್ದಾರೆ. ಇಂತಹ ಸಾವಿತ್ರಿಬಾಯಿಯವರ ಕಿರುಪರಿಯ ಹೀಗಿದೆ. ಸಾವಿತ್ರಿಬಾಯಿಯವರು ಅಂದಿನ ಮುಂಬೈ ಪ್ರಾಂತ್ಯದ ನೈಗಾಂವ್ ಎಂಬ ಹಳ್ಳಿಯಲ್ಲಿ 3 ಜನವರಿ 1831 ಜನಿಸಿದರು. ಅವರದು ಕೃಷಿಕರ ಕುಟುಂಬವಾಗಿತ್ತು. ಬಾಲ್ಯ ವಿವಾಹ ಜನಜನಿತವಾಗಿದ್ದ ಆ ಕಾಲದಲ್ಲಿ 9 ವರ್ಷದ ಬಾಲೆ ಸಾವಿತ್ರಿಯವರನ್ನು 12 ವರ್ಷದ ಬಾಲ ಜ್ಯೋತಿಬಾರವರೊಂದಿಗೆ 1840 ವಿವಾಹ ಮಾಡಿಕೊಡಲಾಯಿತು. ಮಹಾತ್ಮ ಜ್ಯೋತಿಬಾ ಪುಲೆಯವರು ಒಬ್ಬ ಮಹಾನ್ ಚಿಂತಕರು, ಸಹೃದಯರು ಹಾಗೂ ಸಮಾಜ ಸುಧಾರಕರಾಗಿದ್ದು ರೈತರಿಗೆ ಹಾಗೂ ಕೆಳವರ್ಗದ ಜನರಿಗೆ ಸಮಾನ ಹಕ್ಕುಗಳನ್ನು ಹಾಗೂ ಗೌರವವನ್ನು ದೊರಕಿಸಿಕೊಡಲು ಅಹರ್ನಿಶೆ ದುಡಿದರಾಗಿದ್ದಾರೆ. 1873 ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಜಾತಿವಾದ, ಮೂಢನಂಬಿಕೆ ಇವೇ ಮೊದಲಾದ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದವರಾಗಿದ್ದಾರೆ. ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಮನಗಂಡಿದ್ದ ಜ್ಯೋತಿಬಾರವರು ಜಾತಿ, ಧರ್ಮ, ಲಿಂಗ ಇವೇ ಮೊದಲಾದ ಬೇವಿಲ್ಲದೆ ಎಲ್ಲರಿಗೂ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿದ್ದ ಜ್ಯೋತಿಬಾರವರು ಶಿಕ್ಷಣದ ವ್ಯಾಪಕ ಪ್ರಸಾರಕ್ಕೆ ಮಹಿಳಾ ಶಿಕ್ಷಕ ವೃಂದದ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಮನಗಂಡಿದ್ದರು. ಆದ್ದರಿಂದಲೇ ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿಯವರನ್ನು ಶಿಕ್ಷಕಿಯನ್ನಾಗಿ ತರಬೇತಿ ಕೊಡಿಸಲು ನಿರ್ಧಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮನೋಭಾವದವರಾಗಿದ್ದ ಜ್ಯೋತಿಬಾರವರ ತಂದೆ ತಮ್ಮ ಸೊಸೆಯಾದ ಸಾವಿತ್ರಿಬಾಯಿಯವರಿಗೆ ಶಿಕ್ಷಕಿಯಾಗಿ ತರಬೇತಿ ನೀಡುವುದನ್ನು ನಿಲ್ಲಿಸದಿದ್ದರೆ ಮನೆಯಿಂದ ಹೊರಗೆ ಹಾಕುವ ಬೆದರಿಕೆಯನ್ನು ಒಡ್ಡುತ್ತಾರಂತೆ.

0: ಆದರೆ ಇದಾವುದಕ್ಕೂ ಅಂಜದ ಅಳುಕದ ಈ ದಂಪತಿಗಳು ತಮ್ಮ ನಿಲುವಿಗೆ ಚಲರಾಗಿರುತ್ತಾರೆ. ಸಾವಿತ್ರಿಬಾಯಿಯವರು ಶಿಕ್ಷಕರ ತರಬೇತಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉನ್ನತ ದರ್ಜೆಯಲ್ಲಿ ಪಾಸಾಗುತ್ತಾರೆ. 1848ರಲ್ಲಿ ಬಾಕಿಯರಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ತೆರೆಯುತ್ತಾರೆ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಸಂಪ್ರದಾಯಸ್ಥರ ಕಟು ಟೀಕೆಗೆ ಒಳಗಾದರೂ ತಮ್ಮ ಶಿಕ್ಷಕ ವೃತ್ತಿಯನ್ನು ಸಾವಿತ್ರಿಬಾಯಿಯವರು ಮುಂದುವರಿಸುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಈ ದಂಪತಿಗಳು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅಂದಿನ ಸರ್ಕಾರ ಅವರೀರ್ವರನ್ನು ಗೌರವಿಸುತ್ತದೆಯಂತೆ. 1852ರಲ್ಲಿ ಸಾವಿತ್ರಿಬಾಯಿಯವರು ಮಹಿಳಾ ಸೇವಾ ಮಂಡಳವನ್ನು ಪ್ರಾರಂಭಿಸಿ ಮಹಿಳೆಯರಲ್ಲಿ ಮಾನವ ಹಕ್ಕುಗಳು, ಗೌರವಯುತ ಜೀವನ ನಡೆಸುವಿಕೆ ಹಾಗೂ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾರೆ. ಅಂದಿನ ಸಮಾಜದಲ್ಲಿ ವಿಧವೆಯರ ಕೇಶಮುಂಡನ ಮಾಡುವ ಅನಿಷ್ಟ ಸಂಪ್ರದಾಯ ರೂಢಿಯಲ್ಲಿತ್ತು. ಅದರ ವಿರುದ್ಧವೂ ಯಶಸ್ವಿ ಹೋರಾಟವನ್ನು ಸಾವಿತ್ರಿಬಾಯಿಯವರು ನಡೆಸುತ್ತಾರೆ. ಬಾಲ್ಯವಿವಾಹ ಪದ್ಧತಿ ಆಗ ಸಾಮಾನ್ಯವಾಗಿತ್ತು. ಎಳೆಯ ಹೆಣ್ಣು ಮಕ್ಕಳನ್ನು ವಯಸ್ಕ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಿದ್ದರಿಂದ, ಆ ಕಾಲದಲ್ಲಿ ವಿವಿಧ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗಿದ್ದರಿಂದ ಗಂಡಂದಿರು ಅಕಾಲ ಮರಣಕ್ಕೆ ತುತ್ತಾಗುವ ಪ್ರಮಾಣ ಹೆಚ್ಚಾಗಿತ್ತು. ಆದ್ದರಿಂದ ಬಾಲವಿಧವೆಯರ ಸಂಖ್ಯೆಯೂ ಕೂಡ ಗಣನೀಯವಾಯಿತು. ಇಂತಹ ವಿಧವೆಯರಿಗೆ ಬೆಂಬಲವಾಗಿ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ನಿಲ್ಲುತ್ತಾರೆ. ಗರ್ಭಿಣಿ ವಿಧವೆಯರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರದೃಷ್ಟಕರ ಘಟನೆಗಳನ್ನು ನೋಡಿ ಇವರಿಬ್ಬರು ತುಂಬಾ ನೊಂದಿದ್ದರು. ಗರ್ಭಿಣಿ ಸ್ತ್ರೀಯೊಬ್ಬರು ಅನಾನುಕೂಲ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವಾಗ ಅದನ್ನು ತಡೆದ ಈ ದಂಪತಿಗಳು ಆ ಮಗು ಹುಟ್ಟಿದ ನಂತರ ಅದನ್ನು ದತ್ತು ತೆಗೆದುಕೊಂಡು ಮಗುವನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಭಾಷೆ ನೀಡುತ್ತಾರೆ ಹಾಗೂ ತನ್ಮೂಲಕ ಎರಡು ಜೀವಗಳನ್ನು ಉಳಿಸುತ್ತಾರೆ. ಅಂತೆಯೇ ಸ್ವಂತ ಮಕ್ಕಳಿಲ್ಲದ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ಆ ಮಗುವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಯಶವಂತರಾವ್ ಎಂದು ನಾಮಕರಣ ಮಾಡಿ ತಮ್ಮ ಸಮಗ್ರ ಪ್ರೀತಿಯನ್ನು, ಉತ್ತಮ ಸಂಸ್ಕಾರಗಳನ್ನು ದಾರಿಯೆರೆಯುತ್ತಾರೆ. ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ನೀಡಿ ವೈದ್ಯರನ್ನಾಗಿ ಮಾಡುತ್ತಾರೆ. ನುಡಿಗಿಂತ ನಡೆ ಮುಖ್ಯ, ಆಡುವುದಕ್ಕಿಂತ ಮಾಡುವುದು ಶ್ರೇಷ್ಠ ಎಂಬುದನ್ನು ತಮ್ಮ ಕೃತಿಯ ಮೂಲಕ ತೋರಿಸಿದ ಈ ದಂಪತಿಗಳು ಮಗುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಒಂದು ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯುತ್ತಾರೆ. ಅತ್ಯಾಚಾರಕ್ಕೊಳಗಾಗಿ ಗರ್ಭಧರಿಸಿದ ನತದೃಷ್ಟ ಹೆಣ್ಣು ಮಕ್ಕಳ ಆರೈಕೆ ಹಾಗೂ ಸುರಕ್ಷಿತ ಹೆರಿಗೆಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹವನ್ನು ತೆರೆಯುತ್ತಾರೆ. ಇಲ್ಲಿ ಜನಿಸಿದ ಮಕ್ಕಳನ್ನು ಸಾವಿತ್ರಿಬಾಯಿಯವರು ತಮ್ಮ ಸ್ವಂತ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಿದ್ದರಂತೆ. ಅಸ್ಪೃಶ್ಯತೆಯ ವಿರುದ್ಧವೂ ಸಮರ ಸಾರಿದ್ದ ಇವರು ವಿವಿಧ ಬಗೆಯಲ್ಲಿ ಸಮಾನತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಗುಲಾಮಗಿರಿಯಂತ ಗ್ರಂಥಗಳನ್ನು ಬರೆದ ಜ್ಯೋತಿಬಾರವರು ಒಬ್ಬ ಶ್ರೇಷ್ಠ ಲೇಖಕರಾಗಿ ಜಗತ್ತಿಗೆ ಪರಿಚಯರಾದಂತೆ ಸಾವಿತ್ರಿಬಾಯಿಯವರು ಒಬ್ಬ ಶ್ರೇಷ್ಠ ಕವಯಿತ್ರಿಯಾಗಿದ್ದರು. ಅವರು ಬರೆದ ಮರಾಠಿ ಭಾಷಾ ಕಾವ್ಯಾಪುಲೆ ಎಂಬ ಕವನ ಸಂಕಲನ 1854ರಲ್ಲಿ ಪ್ರಕಟವಾಗಿ ಜನರ ಮೆಚ್ಚುಗೆ ಗಳಿಸಿತು. ಬ್ರಿಟಿಷ್ ಸರ್ಕಾರವು ಸಾವಿತ್ರಿಬಾಯಿಯವರ ಸಾಹಿತ್ಯವನ್ನು ಗುರುತಿಸಿತ್ತು. ಈ ತೆರನಾದ ಮನ್ನಣೆಗೆ ಪಾತ್ರರಾದ ಪ್ರಥಮ ಮಹಿಳಾ ಲೇಖಕಿ ಸಾವಿತ್ರಿಬಾಯಿಯವರಾಗಿದ್ದಾರೆ. 1876ರಿಂದ 1898ರ ಅವಧಿಯಲ್ಲಿ ಬರಗಾಲ ಸಂಭವಿಸಿದಾಗ ಸಾವಿತ್ರಿಯವರು ಪರಿಹಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಅನೇಕ ಸ್ಥಳಗಳಲ್ಲಿ ಉಚಿತ ಆಹಾರವನ್ನು ಹಂಚುತ್ತಿದ್ದರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿದಾಗ ತಮ್ಮ ಮಗ ಡಾಕ್ಟರ್ ಯಶವಂತರಾವ್ ರವರು ಪುಣೆಯ ಬಳಿ ತೆರೆದ ದವಾಖಾನೆಯಲ್ಲಿ ಸಾವಿತ್ರಿಬಾಯಿಯವರು ಸ್ವಂತ ರೋಗಿಗಳ ಆರೈಕೆಗೆ ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ರೋಗದ ಸೋಂಕು ತಗುಲಿ 10 ಮಾರ್ಚ್ 1897ರಂದು ನಿಧನರಾಗುತ್ತಾರೆ. ಇಂಥ ಕರುಣಾಮಯಿ ತಾಯಿಯ ಸವಿನೆನಪಿಗಾಗಿ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಪುಲೆ ಪುಣೆ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಮಹಿಳಾ ಸಮಾಜ ಸುಧಾರಕಿಯರಿಗೆ ಮಹಾರಾಷ್ಟ್ರ ಸರ್ಕಾರ ಸಾವಿತ್ರಿಬಾಯಿ ಪುಲೆಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅವರ 101ನೆಯ ಪುಣ್ಯಸ್ಮರಣೆಯಂದು ಅಂದರೆ 10 ಮಾರ್ಚ್ 1898ರಂದು ಇಂಡಿಯಾ ಪೋಸ್ಟ್ ಅವರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಹೊರತಂದಿದೆ. ಅವರ ಕಾರ್ಯಗಳನ್ನು ಮೆಲುಕು ಹಾಕುತ್ತಾ ಆ ಮಹಾ ತಾಯಿ ತುಳಿದ ದಾರಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿದರು. ಸಮಾಜ ಸುಭೀಕ್ಷವಾಗಲು ಸಾಧ್ಯ.
1: ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಇದುವರೆಗೂ ಮಾತನಾಡಿದವರು ಡಾಕ್ಟರ್ ತೇಜಸ್ವಿನಿ ಯಕುಂಡಿಮಠ್ ಅವರು.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮುಂಗಾರು ಮಳೆಯ ಪ್ರಾರಂಭವಾಗ್ತಿದ್ದಾಗೆ ಏನೆಲ್ಲ ಸವಾಲುಗಳು ಸಮಸ್ಯೆಗಳು ನಮ್ಮ ಶ್ವಾಸಕೋಶದ ರೋಗಿಗಳಲ್ಲಿ ಕಂಡುಬರಬಹುದು, ಅದನ್ನ ಅವರು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಇಂದಿನ ಚರ್ಚೆಯ ವಿಷಯ. ನಮ್ಮೊಂದಿಗೆ ಇವತ್ತು ಇದ್ದಾರೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆದಂತಹ ಡಾಕ್ಟರ್ ಗೌತಮಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಗೌತಮಿ ಅವರೇ.
3: ನಮಸ್ತೆ ಸರ್.
2: ಡಾಕ್ಟರ್ ಗೌತಮಿ ಅವರೇ, ಹೇಳಿ, ಮಳೆಗಾಲವು ರೆಸ್ಪಿರೇಟರಿ ಹೆಲ್ತ್ ಅಂದ್ರೆ ಶ್ವಾಸಕೋಶದ ಆರೋಗ್ಯದ ಮೇಲೆ ಹೇಗೆ ತನ್ನ ಪರಿಣಾಮವನ್ನ ಬೀರಬಹುದು ಅಂತ.
3: ಸರ್, ಮಾನ್ಸೂನ್ ಅಂತ ಹೇಳ್ತಾ ಇದ್ದಂಗ್ಲೇನೆ ಯೂಶ್ವಲಿ ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳೋದಾಯ್ತು ಅಂತ ಅಂದ್ರೆ, ಒಂದು, ನಮ್ಮ ಮನೆಗಳಲ್ಲಿ ತೇವಾಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತೇವಾಂಶ ಜಾಸ್ತಿ ಆಗ್ತಾ ಹೋದಷ್ಟು ಮೋಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ಫಂಗಲ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಈ ಬೂಸ್ಲು ಕಟ್ಟೋದು ಅಂತ ಹೇಳ್ತಾ ಹೋಗ್ತೀವಿ, ಅದನ್ನ ಗೂಡ್ ಗೂಡ್ ಕಟ್ತಾ ಹೋಗುತ್ತೆ. ಅದ್ರಲ್ಲಿ ಕೆಲವೊಂದು ಮೈಕ್ರೋಸ್ಪೋರ್ಸ್ ಅಂತ ಹೇಳ್ತೀವಿ ನಾವು, ಅದು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಡಸ್ಟ್ ಇರುತ್ತೆ. ಅದೇನಾಗುತ್ತೆ, ಈಗ ಶ್ವಾಸಕೋಶದ ಸಮಸ್ಯೆ ಇರುವಂತಹ ಪೇಷಂಟ್ಸ್, ಯೂಶ್ವಲಿ ಯಾರು ಹೇಳ್ತೀವಿ, ಈ ಆಸ್ತ್ಮಾ ಪೇಷಂಟ್ ಆಗಿರ್ಬೋದು, ಇಲ್ಲ COPD ಪೇಷಂಟ್ಸ್ ಆಗಿರ್ಬೋದು, ಇಲ್ಲ ತುಂಬಾ ದಿನಗಳಿಂದ ಸ್ಮೋಕಿಂಗ್ ಮಾಡ್ತಾ ಇರುವಂತಹ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಕಾಯಿಲೆನೇ ಇರಬೇಕು ಅಂತ ಏನೂ ಇಲ್ಲ, ಅದು ಗಾಳಿ ಮುಖಾಂತರ ಈ ಫಂಗಲ್ ಅನ್ನುವಂಥ ಒಂದು ಮೈಕ್ರೋಸ್ಪೋರು ಅದನ್ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ.
2: ಆ
3: ಉಸಿರಾಟದಲ್ಲಿ ನಾವು ಅದರ ಒಳಗಡೆ ಹೋಗ್ತಾ ಹೋಗುತ್ತೆ, ಅದು ಗಾಳಿ ಮುಖಾಂತರ ಮನುಷ್ಯನ ಕಾಣೋದೇ ಇಲ್ಲ. ಅದು ಇನ್ಹೇಲ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆಲ್ರೆಡಿ ಶ್ವಾಸಕೋಶ ಸಮಸ್ಯೆ ಇರುತ್ತೆ ಅವರಿಗೆ, ಅದು ಇನ್ನೂ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ, ಅದಿನ್ನು ಡಿಟೋರಿಯೇಟ್ ಮಾಡುತ್ತೆ ಲಂಗ್ ಕಂಡೀಷನ್ ಅನ್ನ. ಆ ಕಂಡೀಷನ್ ಜಾಸ್ತಿ ವರ್ಸ್ ಆಗ್ತಾ ಹಾಕ್ತಾ ಏನಾಗುತ್ತೆ, ಪೇಷಂಟ್ಸ್ ಗೆ ಇರೋ ಸಿಂಪ್ಟಮ್ಸ್ ಆಲ್ರೆಡಿ ಅವರಿಗೆ ತುಂಬಾ ದಿನಗಳಿಂದ ಮೈಲ್ಡ್ ಕೆಮ್ಮುಗಳು ಬರ್ತಾ ಹೋಗುತ್ತೆ, ಕಫ ಬರ್ತಾ ಹೋಗುತ್ತೆ, ಅದೆಲ್ಲ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ. ಉಸಿರಾಡಕ್ ತೊಂದರೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಮುಂಚೆಗಿಂತ ಇರೋದಕ್ಕಿಂತ.
2: ಈಗ ಮಳೆಗಾಲದಲ್ಲಿ ಈ ತರ ಮೌಲ್ಡ್ಸ್ ಅಥವಾ ಈ ಫಂಗಸ್ ನ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರಿ, ಅದಲ್ಲದೆ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಕಾರಣ ಏನಿರಬಹುದು?
3: ಖಂಡಿತವಾಗ್ಲೂ ಸರ್, ಈ ತೇವಾಂಶ ಅನ್ನೋದು ಒಂಥರ ಊಟ ಇದ್ದಂಗೆ, ಈ ವೈರಸ್ ಗೆ ಆಗಿರ್ಬೋದು ಇಲ್ಲ ಬ್ಯಾಕ್ಟೀರಿಯಲ್ ಗೆ ಆಗಿರ್ಬೋದು, ಅದು ಬೆಳಿಲಿಕ್ಕೆ ಅದಕ್ಕೊಂಥರ ಆಹಾರ
2: ನ್ಯೂಟ್ರಿಷನ್
3: ಇದ್ದಂಗೆ ಅವರಿಗೆ, ಅದೇನಾಗುತ್ತೆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಆದ್ರೂ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ನಾವು ಅದನ್ನ ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಆಲ್ರೆಡಿ ವೀಕ್ ಇರೋ ಇಮ್ಯುನಿಟಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಅಂತ ಅನ್ನೋದು ಕಮ್ಮಿ ಇದ್ದಾಗ ನಾರ್ಮಲ್ ಒಂದು ವೈರಲ್ಲೂ ಕೂಡ ಗ್ರೋತ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ ನಮಗೆ ವೈರಲ್ ಇನ್ಫೆಕ್ಷನ್ಸ್ ಅನ್ನೋದು, ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಈಗಿನ ದಿನಗಳಲ್ಲಿ ಜಾಸ್ತಿ ಆಗಿ ಅದು ಕೂಡ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಎಸ್ಪೆಷಲಿ ಈ ಮಾನ್ಸೂನ್ ಟೈಮ್ ಅಲ್ಲಿ, ಈ ಮಳೆಗಾಲದಲ್ಲಿ ತೇವಾಂಶಕ್ಕೆ ವೈರಸ್ ಅನ್ನೋದು ಗ್ರೋತ್ ಜಾಸ್ತಿ ಇರುತ್ತೆ,
2: ಎಲ್ಲಾ ಮೈಕ್ರೋ
3: ಆರ್ಗಾನಿಸಮ್ಸ್
2: ಬೆಳೆಯಕ್ಕೆ ಹುಲ್ಸಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ಶ್ವಾಸಕೋಶದ ಕಾಯಿಲೆಗಳು ಯಾವೆಲ್ಲ ಅಂತ ಹೇಳ್ಬೋದು?
3: ಸರ್, ಯೂಶ್ವಲಿ ನಾವು ಫಸ್ಟ್ ಯೋಚನೆ ಮಾಡೋದು ಆಲ್ರೆಡಿ ಆಸ್ತ್ಮಾ ಪೇಷಂಟ್ಸ್ ಗೆಲ್ಲ ಅದು ಇರುವಂತಹ ಕಾಯಿಲೆ ಇನ್ನು ಜಾಸ್ತಿ ಆಗುತ್ತೆ. ಒಂದು,

0: ಒಂದು ಸಿಒಪಿಡಿ, ಈಗ ಆಲ್ರೆಡಿ ತುಂಬಾ ವರ್ಷಗಳಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ, ಅವರ ಶ್ವಾಸಕೋಶ ಕೂಡ ವೀಕ್ ಇರುತ್ತೆ, ಅವರೂ ಕೂಡ ಈ ತರ ಮಾನ್ಸೂನ್ ಟೈಮಲ್ಲಿ ಜಾಸ್ತಿ ಆಗತ್ತೆ. ಇನ್ನೊಂದು ಮೇನ್ ಆಗಿ ಯೋಚನೆ ಮಾಡೋದಾದ್ರೆ ನಿಮೋನಿಯಾ. ಈಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಳಿಗೆ ಅಯ್ಯೋ ನಿಮೋನಿಯಾ ಬಂದ್ರೆ ಏನ್ ಸಮಸ್ಯೆಗಳಾಗುತ್ತೆ ಅನ್ನೋದು ಗಾಬರಿ ಪಡೋದು, ಈಗ ಅಡಲ್ಟ್ ಅಲ್ಲೂ ಕೂಡ ದೊಡ್ಡ ವಯಸ್ಸಾದವ್ರಿಗೂ ಕೂಡ ನಮಗೆ ನಿಮೋನಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ನಿಮೋನಿಯಾ ವೈರಸ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಯಾರಿಗಾದ್ರೂ ನಿಮೋನಿಯಾ ಬರುತ್ತೆ. ಇನ್ನೊಂದು ಕೆಲವೊಂದು ಹೇಳೋದಾಯ್ತು ಅಂತ ಅಂದ್ರೆ ಯೂಶ್ವಲಿ ಟಿಬಿ, ಆಲ್ರೆಡಿ ಟಿಬಿ ಇದ್ದವರಿಗೆ ಇಲ್ಲ ಟಿಬಿ ಮುಂಚೆ ಬಂದಿರೋರಿಗೆ ತುಂಬಾ ಕಫ ಕಟ್ಟೋದಿಗೆ ನಾರ್ಮಲ್ ಇನ್ಫೆಕ್ಷನ್ನೇ ಬರುವಂತ ಚಾನ್ಸಸ್ ಇರುತ್ತೆ. ಈ ಟಿಬಿ ಕೂಡ ಇನ್ನು ಜಾಸ್ತಿ ಆಗುತ್ತೆ, ಅದರ ಇನ್ಸಿಡೆನ್ಸ್ ಆಗುವಂತ ರೇಟ್ ಜಾಸ್ತಿ ಇರುತ್ತೆ.
1: ಯಾಕೆ ಮಕ್ಕಳು ಮತ್ತು ವೃದ್ಧರಲ್ಲೇ ಹೆಚ್ಚಾಗಿ ಇದರ ಎಫೆಕ್ಟ್ ಕಾಣಿಸೋದು ಯಾತಕ್ಕೋಸ್ಕರ ಅಂತ?
0: ಸರ್, ಯೂಶ್ವಲಿ ಈ ಮಕ್ಕಳಿಗೆ ಇನ್ನೂ ಬೆಳವಣಿಗೆ ಆಗುವ ಸ್ಟೇಜ್ ಅಲ್ಲಿ ಇರ್ತಾರೆ, ಅವರು ಒಂದು ಲಂಗ್ ಇಮ್ಯುನಿಟಿ ಅನ್ನುವುದು ಬೆಳೆದಿರೋದಿಲ್ಲ. ಸೊ ಅದ್ ಲಂಗ್ ಏರ್ ವೇ ಸ್ಟಿಲ್ ಡೆವಲಪ್ ಆಗ್ತಾ ಇರತ್ತೆ. ಒಂದ್ ಯಾವುದೇ ಒಂದು ಇನ್ಫೆಕ್ಷನ್ ಅನ್ನ ಒಳಗ್ ತಗೊಂಡು ಅದನ್ನ ಫೈಟ್ ಮಾಡುವಷ್ಟು ಶಕ್ತಿ ಮಕ್ಕಳಲ್ಲಿ ಇರಲ್ಲ. ಸೇಮ್ ಅದೇ ರೀಸನ್ ನಾನು ಇವ್ರಿಗೆ ವಯಸ್ಸಾದವ್ರಿಗೂ ಹೇಳ್ತೀನಿ, ಅವ್ರದ್ದು ಯೂಸ್ ಆಗಿ ಫಿಟ್ಟಿಂಗ್ ಆಗಿರತ್ತೆ. ಸೊ ಆ ಇಮ್ಯುನಿಟಿ ಪವರ್ ಅವ್ರು ಹೇಗೆ ಬೆಳೆಸ್ಕೊಂಡು ಬಂದಿರ್ತಾರೆ, ಡೆವಲಪ್ಮೆಂಟ್ ಹೇಗಾಗಿರತ್ತೆ, ವಯಸ್ಸಲ್ಲಿ ಹೇಗೆ ಇಟ್ಕೊಂಡಿರ್ತಾರೆ, ಈಗ ಜಿಮ್ ಮಾಡೋದಾಗಿರ್ಬೋದು, ವ್ಯಾಯಾಮ, ಈಗ ಶ್ವಾಸಕೋಶಕ್ಕೆ ಯೋಗಾಸನ ಪ್ರಾಣಾಯಾಮ ಅಂತ ಮಾಡೋದಾಗಿರ್ಬೋದು, ದೀರ್ಘವಾಗಿ ಉಸಿರನ್ನ ಇಟ್ಕೊಂಡು ಬಿಡುವಂತದ್ದಾಗಿರ್ಬೋದು, ಅದೆಲ್ಲ ಕೆಪಾಸಿಟಿ ಕಮ್ಮಿ ಇದ್ದಾಗ ವಯಸ್ಸಾದವರಿಗೆ, ಈಗ ಫಿಮೇಲ್ಸ್ಗಾದ್ರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್ ಆಗೋದು, ಇಲ್ಲ ಲೇಟ್ ಆನ್ಸೆಟ್ ಬ್ರಾಂಕಿಯಲ್ ಆಸ್ತಮಾ ಅಂತೀವಿ, ಏಜ್ ಆದ್ಮೇಲಿಂದ ಶುರುವಾಗುವ ಆಸ್ತಮಾ ತೊಂದರೆಗಳಿಂದ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಸ್ಮೋಕರ್ಸ್ ಅಲ್ಲಿ ಸಿಒಪಿಡಿಲಿ ಈಗ ಮೇಲ್ಗೆ ತಗೊಳ್ಳೋದಾಯ್ತು ಅಂತ ಅಂದ್ರೆ ಯೂಶ್ವಲಿ ಲಂಗ್ಸ್ ಎಲ್ಲ ಸ್ಮೋಕ್ ಮಾಡಿ ಮಾಡಿ ವೀಕ್ ಆಗಿರುತ್ತೆ, ಜೊತೆಲಿ ಏಜು ಕೂಡ ಡೌನ್ ಇದ್ದಾಗ ಅವರಿಗೆ ಜಾಸ್ತಿಯಾಗಿ ಇನ್ಫೆಕ್ಷನ್ ಆಗೋದು, ಅವರಿಗೆ ಶ್ವಾಸಕೋಶ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
1: ಮಳೆಗಾಲದಲ್ಲಿ ಕಂಡು ಬರುವಂತಹ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಇದು ಆಸ್ತಮಾ ರೋಗಿಗಳ ಶ್ವಾಸಕೋಶಗಳ ಮೇಲೆ ಹೇಗೆ ತನ್ನ ಪರಿಣಾಮ ಬೀರಿ ಇದು ವರ್ಸನ್ ಆಗಕ್ಕೆ ಹೇಗೆ ಕಾರಣ ಆಗುತ್ತೆ?
0: ಸರಿ, ಈ ತೇವಾಂಶ ಅನ್ನೋದು ಜೊತೆಲಿ ಕೋಲ್ಡ್ ಸಹ, ಗಾಳಿ ತುಂಬಾ ತಣ್ಣಗಿದ್ದಾಗ ಹೇಳ್ತೀವಿ, ಅದು ಕೂಡ ಒಳಗೆ ಹೋದಾಗ ರಿಫ್ಲೆಕ್ಸ್ ಬ್ರಾಂಕೋಸ್ಪಾಸಮ್ ಅಂತ ಹೇಳ್ತೀವಿ, ಸಡನ್ ಆಗಿ ವಾಯುನಾಳ
1: ಚಿಕ್ಕದಾಗುವಂತದ್ದು
0: ಕಿರಿದಾಗುವಂತದ್ದು ಇರುತ್ತೆ. ಅದರಿಂದ ಏನಾಗುತ್ತೆ, ಆಲ್ರೆಡಿ ಚಿಕ್ಕದಿರುತ್ತೆ ಶ್ವಾಸಕೋಶ, ಈಗ ಆಸ್ತಮಾ ಇರೋ ಪೇಷಂಟ್ಸ್ ಗೆ, ಸಿಒಪಿಡಿ ಪೇಷಂಟ್ಸ್, ಈ ನಾಳ ಇನ್ನೂ ಮುಚ್ಚೋಯ್ತು ಅಂತ ಹೇಳಿದ್ರೆ ಪೇಷಂಟ್ಸ್ ಗೆ ಇರುವಂತ ಉಸಿರಾಡೋ ತೊಂದ್ರೆ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವುದೇ ಈಗ ಮೇಲಿಂದ ಅಪ್ಪರ್ ರೆಸ್ಪಿರೇಟರಿ ಅಂತ ಏನ್ ಹೇಳ್ತೀವಿ, ಇಂದ ಕೆಳಗಡೆ ರೆಸ್ಪಿರೇಟರಿ ತನಕ ಅಪ್ಪರ್ ಅಲ್ಲಿ ಹೇಳೋದಾಯ್ತು ಅಂದ್ರೆ ಸೈನೋಸೈಟಿಸ್ ಜಾಸ್ತಿ ಆಗುವಂತದ್ದು, ತುಂಬಾ ರನ್ನಿ ನೋಸ್ ಇರುವಂತದ್ದೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಈಗ ಕೆಳಭಾಗದ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಆಯ್ತು ಅಂದ್ರೆ ಕಫ ಉತ್ಪತ್ತಿ ಜಾಸ್ತಿ ಆಗೋದು, ಕೂದಲ್ಲೇ ಉಸಿರಾಡೋದಕ್ಕೆ ಕಷ್ಟ ಅಂತ ಹೇಳೋದು, ಇಲ್ಲ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಮಾಡಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ ಪೇಷಂಟ್ಸ್ ಗೆ. ಇದೆಲ್ಲ ನಾವು ಈ ಒಂದು ಅಪ್ಪರ್ ಅಂಡ್ ಲೋವರ್ ಅಂತ ಏನ್ ಡಿವೈಡ್ ಮಾಡಿಕೊಂಡು ಪೇಷಂಟ್ಸ್ ಮೇಲಿಂದ ಕೆಳಗ್ ತನಕ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಅದರಲ್ಲಿ ಈ ಮೋಲ್ಡ್ಸ್ ಆಗಿರ್ಬೋದು, ಈ ಫಂಗಲ್ ಆಗಿರ್ಬೋದು, ಜೊತೆಲಿ ನಾವು ಹೇಳ್ತಾ ಇರುವಂತ ಈ ಸಣ್ಣದಾದ ಹ್ಯುಮಿಡಿಟಿ, ಆ ಹ್ಯುಮಿಡಿಟಿಯಲ್ಲಿ ಇರುವಂತ ಕೋಲ್ಡ್ನೆಸ್, ಇವೆಲ್ಲ ಇನ್ನು ಟ್ರಿಗರ್ ಮಾಡುತ್ತೆ ಆಲ್ರೆಡಿ ಬೇಸ್ ಲೈನ್ ಅನ್ನ.
1: ಅದಕ್ಕೆ ಎಲ್ಲ ಮನೆಯಲ್ಲಿ ನಾವು ನೋಡ್ತಿರ್ತೀವಿ, ದೊಡ್ಡವರು ಶೀತ ಆಗುತ್ತೆ, ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾರೆ, ವಾರ್ಮ್ ಆಗಿಡ್ಬೇಕು ಅಂತ ಹೇಳ್ತಾರೆ.
0: ಎಲ್ಲ ನೋಡಿರ್ತೀರಾ, ಎಲ್ಲ ಮಫ್ಲರ್ ಹಾಕೊಂಡು ಗ್ಲೌಸ್ ಹಾಕೊಂಡು ಇದೆಲ್ಲ ಇರೋದೇ ಬಿಕಾಸ್ ಆಫ್ ಆ ಒಂದು ತೇವಾಂಶ ಹೋಯ್ತು ಅಂದ್ರೆ ಇನ್ನೂ ಜಾಸ್ತಿ ನಾಳ ಕಮ್ಮಿ ಆಗಬಾರ್ದು.
1: ಫಂಗಸ್ಗಳು ಶ್ವಾಸಕೋಶದ ಒಳಗಡೆ ಏನು ಏರ್ಪೇರನ್ನ ಉಂಟು ಮಾಡ್ತವೆ?
0: ಸರ್, ಖಂಡಿತವಾಗ್ಲೂ ಈಗ ಒಂದು ನಾರ್ಮಲ್ ಗಾಳಿ ಹೋಗಿ ಬರೋದಕ್ಕೆ ಮಾತ್ರ ನಮ್ಮ ಏರ್ ವೇ ಸೆಟ್ ಆಗಿರತ್ತೆ. ಸೊ ಯೂಶ್ವಲಿ ಅದ್ ಬಿಟ್ಟು ಬೇರೆ ಏನೇ ಕೂಡ ಗಾಳಿ ಜೊತೆ ಒಂದು ನಾರ್ಮಲ್ ಡಸ್ಟ್ ಆಗಿರ್ಬೋದು, ನಾರ್ಮಲ್ ಫಂಗಸ್ ಅಂತಾನೆ ಹೇಳೋದಿಕ್ ಬರಲ್ಲ, ಯಾವ್ದೇ ಕೀಟಾಣು ಆಗಿರ್ಬೋದು
1: ಒಳಗಡೆ ಫಾರಿನ್
0: ಬಾಡಿ ಅಂತ ಅನ್ಸುತ್ತೆ, ಅದು ಒಳಗಡೆ ಹೋಯ್ತು ಅಂತ ಅಂದ್ರೆ ಬಾಡಿ ಜನರಲಿ ರಿಯಾಕ್ಟ್ ಮಾಡುತ್ತೆ, ನಮ್ಮದಲ್ಲದ ವಸ್ತು ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರತಿರೋಧಕವನ್ನು ಕೊಡ್ತಾ ಹೋಗುತ್ತೆ. ಸೊ ಅದು ರಿಯಾಕ್ಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಕಫ ಉತ್ಪತ್ತಿ ಆಗುವಂತದ್ದು ಇದ್ದೇ ಇರತ್ತೆ. ಈಗ ಫಾರಿನ್ ಬಾಡಿ ಆದ್ರೂ ಕೆಮ್ಮ ಬರುತ್ತೆ, ಕಫ ಬರುತ್ತೆ, ಫಂಗಸ್ ಹೋದ್ರೂ ಕೂಡ ಆ ಟೈಮ್ ಪೀರಿಯಡ್ ಚೇಂಜಸ್ ಆಗುತ್ತೆ. ಈಗ ತುಂಬಾ ಜಾಸ್ತಿ ದೊಡ್ಡದಾಗಿ ಹೋಯ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಕೊಡುತ್ತೆ. ಈಗ ನಾರ್ಮಲ್ ಕಣ್ಣಿಗೆ ಕಾಣದಿರುವಂತಹ ಮೈಕ್ರೋ ಆರ್ಗಾನಿಸಮ್ ಹೋಯ್ತು ಅಂತ ಅಂದ್ರೆ ಅದ್ರ ಟೈಮ್ ಮೈಲ್ಡ್ ಆಗಿ ಸ್ಟಾರ್ಟ್ ಆಗ್ತಾ
1: ಹೋಗುತ್ತೆ. ಲಂಗ್ಸ್ ಕೆಮ್ಮನ್ ಮೂಲಕ ಅದನ್ನ ಹೊರದೂಡಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ.
0: ಡೆಫಿನೆಟ್ಲಿ ಅದು ಒಳ್ಳೆ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಅದು ಆಕ್ಚುಲಿ.
1: ಓಕೆ, ಇನ್ನು ಆಸ್ತಮಾ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರು ಹೇಗೆ ಈ ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೊಳ್ಬೇಕಾಗುತ್ತೆ?
0: ಸರ್, ಡೆಫಿನೆಟ್ಲಿ ಅದನ್ನ ಹೇಳೋದಾಯ್ತು ಅಂದ್ರೆ ತುಂಬಾ ಮುಖ್ಯವಾಗಿ ನಾವು ಅಡ್ರೆಸ್ ಮಾಡುವಂತದ್ದು ಪೇಷಂಟ್ಸ್ ಗೆ ಮಾನ್ಸೂನ್ ಅಲ್ಲಿ ಈ ಆಸ್ತಮಾ ಪೇಷಂಟ್ಸ್, ಯಾಕಂತಂದ್ರೆ ಅವರು ಯಾವಾಗ್ಲೂ ಅವ್ರದ್ದು ನಾಳ ಕಂಪ್ಲೀಟ್ ಆಗಿ ಕಿರಿದಾಗಿರುತ್ತೆ, ಊದ್ಕೊಂಡಿರುತ್ತೆ, ಕಫ ಉತ್ಪತ್ತಿ ಮಾಡ್ತಾನೆ ಇರ್ತಾರೆ. ಈ ಒಂದು ಟೈಮ್ ಬಂದಾಗ ಅದು ಇನ್ನೂ ಕೂಡ ವರ್ಸನ್ ಆಗ್ತಾ ಹೋಗುತ್ತೆ. ಅವ್ರು ಏನೆಲ್ಲ ಪ್ರಿಕಾಷನ್ ತಗೋಬೇಕು ಅಂತ ಹೇಳೋದಾಯ್ತು ಅಂದ್ರೆ ಮನೆ ತುಂಬಾ ಡ್ರೈ ಆಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು, ಎಲ್ಲೂ ಒದ್ದೆ ಇರುವಂತಹ ಬಟ್ಟೆ ಇಟ್ಕೊಳ್ಳೋದು, ಒದ್ದೆ ಹತ್ರ ಓಡಾಡೋದು, ತುಂಬಾ ಹಿಮದ ಹತ್ರ ಓಡಾಡೋದು, ಮೂಗು ಬಾಯಿಯನ್ನ ಯಾವಾಗ ತುಂಬಾ ಎಕ್ಸ್ಪೋಸ್

0: ಎಕ್ಸ್ಪೋಜರ್ ಕೊಟ್ಟಿರ್ತಾರೆ. ಈಗ ಮಳೆ ಬರ್ತಾ ಇರತ್ತೆ, ಅಲ್ಲಿ ನಿಂತ್ಕೊಂಡಿರೋದು ಇಲ್ಲ ನೆನೆಯೋದು ಇವೆಲ್ಲ ಮಾಡ್ತು ಅಂದ್ರೆ ಇನ್ನು ಜಾಸ್ತಿ ಆಗತ್ತೆ. ಆದಷ್ಟು ಅದನ್ನೆಲ್ಲ ಮಳೆಲಿ ನೆನಿಬಾರ್ದು, ಶೀತದಲ್ಲಿ ಓಡಾಡಬಾರ್ದು. ದೇಹನ ಎಷ್ಟು ಬೆಚ್ಚಿಗೆಟ್ಕೊಂಡಿರ್ತಾರೆ ಅಷ್ಟು ಉತ್ತಮವಾಗಿರುತ್ತೆ. ಮನೇಲಿರುವಂತ ಯಾವುದೇ ವಸ್ತುಗಳಿಗೆ ಒಂದು ಬೆಡ್ಶೀಟ್ ಇರ್ಬೋದು, ಒಂದು ಕರ್ಟನ್ ಇರ್ಬೋದು, ಅದನ್ನ ಫ್ರೀಕ್ವೆಂಟ್ ವಾಶ್ ಮಾಡ್ತಾ ಇರ್ಬೇಕು. ತೇವಾಂಶ ಇರಬಾರ್ದು, ಮನೇಲಿ ಗಾಳಿ ಬೆಳಕು ಉತ್ತಮವಾಗಿ ಯಥೇಚ್ಛವಾಗಿ ಬರಬೇಕಾಗತ್ತೆ. ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗತ್ತೆ ಅವರಿಗೆ.
1: ಇನ್ನು ತೀವ್ರವಾದ ಆಸ್ತಮಾ ಉಂಟಾಗ್ತಾ ಇದೆ ಅಂತಾರೆ, ಅದರ ಸೂಚನೆಗಳು ಹೇಗೆ ಇರುತ್ತೆ, ಹೇಗೆ ಅವ್ರು ಗುರುತಿಸ್ಕೊಳ್ಬೇಕು ರೋಗಿಗಳು ಅಂತ?
0: ಸೊ ಹೇಗೆಂದ್ರೆ, ಅವ್ರಿಗೆ ಆಲ್ರೆಡಿ ಒಂದು ಕೆಳಮಟ್ಟದಲ್ಲಿ ಕೆಮ್ಮು ಇರುತ್ತೆ. ಅದೇನಾಗುತ್ತೆ, ಮುಂಚೆ ಇರೋದಕ್ಕೆ ಒಂದು ದಿನದಲ್ಲಿ ಒಂದು 2 ಸರಿ ಕೆಮ್ತಾ ಇರೋ ಪೇಷಂಟ್ 10 ಸರಿ ಇನ್ಕ್ರೀಸ್ ಆಗ್ಬೋದು. ಅವ್ರಿಗೆ ನಾರ್ಮಲ್ ಆಗಿ ಒಂದು ಕಫ ಬರ್ತಾನೆ ಇರುತ್ತೆ, ಆ ಕಫ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ,
1: ಅಮೌಂಟ್
0: ಕೂಡ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಬಣ್ಣಗಳು ಬದಲಾವಣೆ ಆಗುವಂತದ್ದು, ಈಗ ಒಂದು ಕಲರ್ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದಾಗ, ಅಲ್ಲ ಕಫದಲ್ಲಿ ರಕ್ತ ಬರ್ತಾ ಇದೆ ಅಂತ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅನ್ನ ವಿಸಿಟ್ ಮಾಡ್ಬೇಕಾಗಿ ಬರುತ್ತೆ, ವೈದ್ಯರ ಸಲಹೆ ತಗೊಳ್ಬೇಕಾಗತ್ತೆ. ಅವರಲ್ಲಿ ಮಾತಾಡುವಂತದ್ದು, ಈಗ ಕೂತಲ್ಲೂ ಕೂಡ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅವರಿಗೆ. ಯಾವಾಗ ಒಂದು ಕೆಲವೊಂದ್ಸರಿ ನಾಳ ಕಂಪ್ಲೀಟ್ ಆಗಿ ಮುಚ್ಚೋದಾಗ ಉಸಿರಾಡಕ್ ಕಷ್ಟ ಆಗುತ್ತೆ ಅವರಿಗೆ, ಕೂತಲ್ಲಿ ಉಸಿರಾಡಕ್ ಕಷ್ಟ ಪಡ್ತಾರೆ, ಆಕ್ಸಿಜನ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ, ದೇಹದಲ್ಲಿ ಶಬ್ದ ಕೂಡ ಜಾಸ್ತಿ ಆಗುತ್ತೆ. ಏನ್ ವೀಸಿಂಗ್ ಅಂತ ಏನ್ ಹೇಳ್ತೀವಿ, ಆಗ ಹೇಳ್ತಾರೆ ನಮಗೆ ಶಬ್ದ ಜಾಸ್ತಿ ಕೇಳಿಸ್ತಾ ಇದೆ ಅಂತ ಹೇಳಿ.
1: ಸ್ವತಃ ರೋಗಿಗೆ ವ್ಯತ್ಯಾಸಗಳು
0: ಖಂಡಿತವಾಗ್ಲೂ ಗೊತ್ತಿರುತ್ತೆ, ಅದನ್ನ ಹೇಳಿರ್ತೀವಿ ಕೂಡ ನಾವು. ಯಾವ ಸಿಂಪ್ಟಮ್ಸ್ ಬಂತು ಅಂದ್ರೆ ಹಾಸ್ಪಿಟಲ್ಗೆ ಬಂದು ಅಪ್ರೋಚ್ ಮಾಡಬೇಕು.
1: ಇನ್ನು ಸಿಒಪಿಡಿ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರಲ್ಲಿ ಹೆಚ್ಚು ಕಡಿಮೆ ಇದೆ ಸಮಸ್ಯೆಗಳು,
0: ಅವರಲ್ಲೂ ಕಿರಿದಾದ ನಾಳಗಳಿರುತ್ತೆ, ಜೊತೆಯಲ್ಲಿ ಅವರಿಗೆ ಕೂಡ ಶ್ವಾಸಕೋಶ ಕೆಳಮಟ್ಟದಲ್ಲಿ ಇರುವಂತಹ ಒಂದು ಆಲ್ವೇಲೈ ಅಂತ ಏನ್ ಹೇಳ್ತೀವಿ ಅದು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಆಸ್ಮಾಗೆ ಕಂಪೇರ್ ಮಾಡಿದ್ರೆ ಸಿಒಪಿಡಿ ಇನ್ನೂ ಕೂಡ ಜಾಸ್ತಿನೇ ಅದು ಶ್ವಾಸಕೋಶಕ್ಕೆ ಡ್ಯಾಮೇಜಸ್ ಜಾಸ್ತಿನೇ ಇರುತ್ತೆ. ಅವ್ರಿಗೂ ಕೂಡ ನಾವು ಸೇಮ್ ಅಡ್ವೈಸೇ ಕೊಡ್ತಾ ಹೋಗ್ತೀವಿ, ತುಂಬಾ ಬೆಚ್ಚಗಿರೋದಾಗಿರ್ಬೋದು, ಈ ಕೆಮ್ಮು ಕಫ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಯಾವಾಗ ವಿಸಿಟ್ ಮಾಡ್ಕೋಬೇಕು, ರೆಸ್ಕ್ಯೂ ಮೆಡಿಸಿನ್ ಅಂತ ಹೇಳಿರ್ತೀವಿ. ಇಮಿಡಿಯೇಟ್ ಆಗಿ ಮನೆಗೆ ಬಂದು, ಈಗ ಅವ್ರಿಗೆ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಯ್ತು, ಅಟ್ಯಾಕ್ ಆಯ್ತು ಅಂದ್ರೆ ಲಂಗ್ ಅಟ್ಯಾಕ್ ಅಂತ ಕರಿತೀವಿ, ಆ ಲಂಗ್ ಅಟ್ಯಾಕ್ ಬಂದಾಗ ಏನ್ ಮೆಡಿಸಿನ್ ಇಮಿಡಿಯೇಟ್ ಆಗಿ ತಗೋಬೇಕು ಅದನ್ನ ಸಲಹೆ ಕೊಟ್ಟಿರ್ತೀವಿ. ಅವ್ರು ತಗೊಳ್ತಾ ಇರುವಂತ ಯಾವುದೇ ಇನ್ಹೇಲರ್ಸ್ ಅನ್ನು ಬಿಡಬಾರ್ದು, ಆ ಟೈಮಲ್ಲಿ ರೆಗ್ಯುಲರ್ ಆಗಿ ಸ್ಟಿಕ್ ಆನ್ ಆಗಿರ್ಬೇಕು ಮೆಡಿಕೇಶನ್ಸ್ ಗೆ, ಅದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಎಚ್ಚೆತ್ತವಾಗಿ ಅವರು ಸ್ಮೋಕಿಂಗ್ ಮಾಡಿರ್ತಾರೆ, ಅದನ್ನೆಲ್ಲ ಮತ್ತೆ ಜಾಸ್ತಿ ಮಾಡ್ಕೊಳ್ದೆ ಇರೋ ಅಷ್ಟೇ ಕಡಿಮೆ ಮಾಡಿ ನಿಲ್ಲಿಸೋದಕ್ಕೆ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ, ಇನ್ನೊಬ್ರ ಜೊತೆ ಕೂತ್ಕೊಂಡಿದ್ರು ಕೂಡ ಜಾಸ್ತಿ
1: ಸುತ್ತಲಿನವರು ಕೂಡ
0: ಅದನ್ನ ಅವಾಯ್ಡ್ ಮಾಡಿ ಕೂತ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು, ಮನೇಲಿ ಈಗೆಲ್ಲ ಈಗ ಒಲೆ ಉರಿ ಹಾಕೋದು, ಮುಂಚೆ ಎಲ್ಲ ತುಂಬಾ ಮಾಡ್ತಾ ಇದ್ರು, ಬಯೋಗ್ಯಾಸ್ ಎಕ್ಸ್ಪೋಜರ್, ಬಯೋಫ್ಯೂಯಲ್ ಎಕ್ಸ್ಪೋಜರ್ ಅಂತ ಹೇಳಿ ಮನೇಲಿ ಬೇರೆ ಬೇರೆ ಸೌದೆ ಒಲೆ ಉರಿ ಹಾಕೋದು, ಯಾರು ಹೋಮ ಮಾಡ್ತಾ ಇರ್ತಾರೆ, ಈ ಪ್ರತಿಯೊಂದನು ಹೊಗೆ ಒಳ್ಳೇದೇ ಆಗಿರ್ಬೋದು, ಹೊಗೆ ಕೆಟ್ಟದೇ ಆಗಿರ್ಬೋದು, ಸೊ ಒಂದು ಪರ್ಫ್ಯೂಮ್ಸ್ ಯೂಸ್ ಮಾಡಿದ್ರೆ ಅವೆಲ್ಲ ಜಾಸ್ತಿ ಆಗುತ್ತೆ. ಈ ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಪೇಷಂಟ್ಸ್ ವಿತ್ ದ ಮೆಡಿಕೇಶನ್ಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಆಗುತ್ತೆ ಅವ್ರ ಮೇಲೆ ಕೂಡ.
1: ಗಂಧದ ಕಡ್ಡಿಯ ಉಪಯೋಗ ಈ ರೋಗಿಗಳಿಗೆ ಹೇಗೆ ಅದು ಪರಿಣಾಮ ಬೀರಬಹುದು ಅಂತ ಬಹಳಷ್ಟು ಚರ್ಚೆ ಈ ವಿಷಯವಾಗಿ ನಡೆಯುತ್ತೆ. ಧಾರ್ಮಿಕ ಆಚರಣೆ ಆಗಿರೋದ್ರಿಂದ ಇದೊಂಥರ ಸೆನ್ಸಿಟಿವ್ ಮ್ಯಾಟರ್ ಆಗ್ಬಿಡುತ್ತೆ ಯಾರಾದರೂ ಅದ್ರ ವಿರುದ್ಧವಾಗಿ ಮಾತಾಡಿದ್ರೆ. ನಿಮ್ಮ ಅನಿಸಿಕೆ, ನಿಮ್ಮ ಪ್ರಾಕ್ಟೀಸ್ನಲ್ಲಿ ಹೇಗೆ?
0: ಸರ್, ಅದು ಧಾರ್ಮಿಕವಾಗಿ ಖಂಡಿತವಾಗ್ಲೂ ಮಾಡಲೇಬೇಕು, ಮಾಡ್ತಾರೆ ಕೂಡ, ಜನ ಫಾಲೋ ಮಾಡ್ತಾರೆ. ಬಟ್ ಯಾರು ಮಾಡಬಾರ್ದು ಅಂತ ಹೇಳೋದಾಯ್ತು ಅಂದ್ರೆ, ಡೆಫಿನೆಟ್ಲಿ ನಮ್ಮ ಆಸ್ಮಾ ಪೇಷಂಟ್ಸು, ಸಿಒಪಿಡಿ ಪೇಷಂಟ್ಸ್ಗೆ ನಾ ಹೇಳೋ ತರ, ಯಾವುದೇ ಗಾಳಿ ಆಗಿಲ್ಲ, ಅವ್ರಿಗೆ ನಾರ್ಮಲ್ ತಣ್ಣಗಿರೋ ಗಾಳಿ ಹೋದ್ರೂ ಸಮಸ್ಯೆ ಆಗಿರುತ್ತೆ. ಈ ತರ ಹೋಗೆ, ಈಗ ಒಂದು ಗಂಧದ ಕಡ್ಡಿ ಸಾಂಬ್ರಾಣಿ ಹೋಗೆ ಅಂತ ಬರ್ತಾರೆ,
1: ಕೆಮಿಕಲ್ಸ್
0: ಇದ್ದೇ ಇರುತ್ತೆ. ಸೊ ಒಂದು ನಾರ್ಮಲ್ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಇರಲ್ಲ, ಈಗ ನಮ್ಮ ಅಟ್ಮಾಸ್ಫಿಯರ್ ಏರ್ ಅಲ್ಲಿ ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಎಲ್ಲಾ ಜನ ಸೇರಿಸಿ ಇರುತ್ತೆ. ಸೊ ಅದು ಖಂಡಿತವಾಗಿ ಇದರಲ್ಲಿ ಬೇರೆ ಬೇರೆ ಗಾಳಿನೂ ಕೇಳಿ ಸೇರಿಸಿರೋದಾಗ ನಮ್ಮ ಶ್ವಾಸಕೋಶ ಅದನ್ನ ತಡ್ಕೊಳ್ಳೋ ಶಕ್ತಿ ಇದರಲ್ಲಿ ಇರೋದಿಲ್ಲ, ರಿಯಾಕ್ಟ್ ಮಾಡೇ ಮಾಡುತ್ತೆ. ಅದರಿಂದ ಈಗ ಪ್ಲೆಸೆಂಟ್ ಆಗಿರೋದು, ಅನ್ಪ್ಲೆಸೆಂಟ್ ಆಗಿರೋದು, ಎರಡನ್ನೂ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ.
1: ನಾವೇ ಅವರೇ
0: ಗುರುತಿಸ್ಕೊಂಡಿರ್ತಾರೆ, ನಾನು ತಗೊಂಡ ತಕ್ಷಣ ನಂಗೆ ಇಮಿಡಿಯೇಟ್ ಆಗಿ ಕೆಮ್ಮು ಬರುತ್ತೆ ಮಾಡ್ತಾ ಇದ್ದಾಗ, ನಾನು ಹೇಳೋ ಸಲಹೆ ಅಂತ ಅಂದ್ರೆ ಡೆಫಿನೆಟ್ಲಿ ಯೂಸ್ ಮಾಡಿ ಅದನ್ನ ಒಂದು 100 meters ದೂರದಲ್ಲಿ ಅಥವಾ ಒಂದು 50 meters ದೂರದಲ್ಲಿ ಅದನ್ನ ಹಿಟ್ಟು ಮಾಡೋದಕ್ಕೆ ಯೂಸ್ ಮಾಡೋದು ಸಜೆಸ್ಟ್ ಮಾಡ್ತೀನಿ.
1: ಓಕೆ, ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಈ ತರ ವ್ಯತ್ಯಾಸಗಳು ಉಂಟಾದಾಗ ಈ ಆಲ್ರೆಡಿ ನೋನ್ ಪೇಷಂಟ್ಸ್ ಅಲ್ಲಿ ಅವರು ಈ ಪಫ್ ಇರಬಹುದು, ಬ್ರಾಂಕೋಡೈಲೇಟರ್ಸ್ ಇರಬಹುದು, ಸ್ಟೆರಾಯ್ಡ್ ಪ್ರಿಪರೇಷನ್ಸ್ ಇರಬಹುದು, ಅದನ್ನ ತಾವೇನೆ ಆಲ್ಟರ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಹೆಚ್ಚು, 2 puffs ಹೆಚ್ಚಕ್ ತಗೊಳ್ಳೋದು, ಅಥವಾ 2 times a day ಹಾಕಿದ್ದನ್ನ 3 times a day ಮಾಡಕ್ಕೆ ಪ್ರಯತ್ನ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ಖಂಡಿತವಾಗ್ಲೂ ಸರಿ ಇಲ್ಲ ಅದನ್ನ. ಯಾಕೆ ಅಂತ ಹೇಳಿದ್ರೆ, ದೋ ಅದು ಇನ್ಹಲೇಷನ್ ಮುಖಾಂತರ ತಗೋತಾ ಇದ್ರು, ಗಾಳಿ ಮುಖಾಂತರ ತಗೋತಾ ಇದ್ರು, ಕೆಲವೊಂದು ಸೈಡ್ ಇಫೆಕ್ಟ್ಸ್ ನಾವು ನೋಡ್ತೀವಿ ಅದರಲ್ಲೂ ಕೂಡ. ಏನಾಗುತ್ತೆ, ಪೇಷಂಟ್ಸ್ ಅಧಿಕವಾಗಿ ತಗೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತದ್ದು. ನಾವು ಹೇಳಿರುವಂತಹ ಡೋಸ್ ಗಿಂತ ಹೆಚ್ಚೆತ್ತವಾಗಿ ತಗೊಳ್ಳೋದು, ಅವ್ರಿಗೆ ಇಷ್ಟ ಬಂದಂಗೆ ತಗೊಂಡಾಗ ಬಾಯಲ್ಲಿ ಉಣ್ಣಾಗುವಂತದ್ದು ಫಂಗಲ್ ಇನ್ಫೆಕ್ಷನ್, ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ.

0: ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಜೊತೆಯಲ್ಲಿ ನಮ್ಮ ಹಾರ್ಟಿನ ಮೇಲೂ ಕೂಡ ಕೆಲವೊಂದು ಹಾರ್ಟ್ ಬೀಟ್ಗಳನ್ನ ಜಾಸ್ತಿ ಮಾಡುತ್ತೆ. ಈಗ ಏನ್ ನಾವು ವ್ಯತ್ಯಾಸ ಖಂಡಿತವಾಗ್ಲೂ ವ್ಯತ್ಯಾಸಗಳಾಗುತ್ತೆ. ಜೊತೆಯಲ್ಲಿ ಕೈ ನಡ್ಕ ಬರುವಂತದ್ದು, ಸುಸ್ತಾಗುವಂತದ್ದು ಕೂಡ ಇರುತ್ತೆ. ನಮ್ಮ ಡಾಕ್ಟರ್ಗಳ ಸಲಹೆ ಮುಖಾಂತರ ಇಲ್ಲದೆ ಕೂಡ ಪೇಷಂಟ್ಸ್ ಎಕ್ಸ್ಟ್ರಾ ಇನ್ಹೇಲರ್ ತಗೊಳ್ಳೋದು, ಎಕ್ಸ್ಟ್ರಾ ಪಫ್ ಗಳನ್ನು ತಗೊಂಡ್ರೆ ಖಂಡಿತವಾಗ್ಲೂ ಅಡ್ವರ್ಸ್ ಇಫೆಕ್ಟ್ ಅನ್ನ ನಾವು
1: ನೋಡಬಹುದು. ಸ್ಟ್ರಾಂಗ್ ಮೆಸೇಜ್,
0: ಹಾರ್ಟ್ ಮೇಲೆ ಹಾರ್ಟಿನ ಮಿಡಿತ ಜಾಸ್ತಿ ಆಗುತ್ತೆ.
1: ಓಕೆ, ಈ ರೋಗಿಗಳು ಸೋಂಕಿನಿಂದ ತಮ್ಮನ್ನ ತಾವು ಎಸ್ಪೆಷಲಿ ಮಳೆಗಾಲದಲ್ಲಿ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ
0: ಸರ್? ಒಂದು ನಾನು ಹಾಗೆ ಫಸ್ಟ್ ಹೇಳೋದಾಯ್ತು ಅಂದ್ರೆ ಪ್ರಿವೆನ್ಷನ್ ಬಗ್ಗೆ ಹೇಳೋದಾಯ್ತು. ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಆಗಾಗ ಪ್ರತಿಯೊಂದನ್ನು ಬೆಡ್ ಸ್ಪ್ರೆಡ್, ಬೆಡ್ ಶೀಟ್ ಗಳನ್ನ, ಸ್ಕ್ರೀನ್ ಗಳನ್ನ ವಾಶ್ ಮಾಡುವಂತದ್ದು. ಇನ್ನೊಂದು ಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಬೇಕಾಗತ್ತೆ, ಹೈಡ್ರೇಷನ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ನ್ಯೂಟ್ರಿಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಇನ್ನೊಂದು ಮೆಡಿಸಿನ್, ಫಾರ್ಮಕೊಲಾಜಿಕಲ್ ಪ್ರಿವೆನ್ಷನ್ ಬಂತು ಅಂತ ಅಂದ್ರೆ ಒಂದು ವ್ಯಾಕ್ಸಿನ್ ಇದೆ ನಮ್ಮಲ್ಲಿ. ಈಗ ಯಾವುದೇ ಒಂದು ಶ್ವಾಸಕೋಶದ ಸಮಸ್ಯೆ ಇದ್ದವರು ಮುಂಚಿತವಾಗ್ಲೇ ಬರಬಾರದು ಅಂತ ಹೇಳಿ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಹೇಳ್ತೀವಿ. ಒಂದು ನಮ್ಮ ಫ್ಲೂ ವ್ಯಾಕ್ಸಿನ್ ಅವೈಲಬಿಲಿಟಿ ಇರುತ್ತೆ, ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಖಂಡಿತವಾಗ್ಲೂ ಅದನ್ನ ಹಾಕಿಸ್ಕೊಂಡ್ರೆ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರೊಟೆಕ್ಷನ್ ಇರುತ್ತೆ, ಬಂದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಬಂದ್ರೂ ಕೂಡ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಹಾಕಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ.
1: ಈ ಬಗ್ಗೆಯ ಆಲ್ರೆಡಿ ಡಯಾಗ್ನೋಸ್ ಆಗಿರುವಂತಹ ರೋಗಿಗಳು ಈ ಫ್ಲೂ ವ್ಯಾಕ್ಸಿನ್ ಈ ಸೀಸನ್ ಶುರು ಆಗೋ ಟೈಮ್ ಅಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂತ ನೀವು ಹಾಗಾದ್ರೆ
0: ರೆಕಮೆಂಡ್ ಮಾಡ್ತೀನಿ ಸರ್?
1: ಓಕೆ, ಇನ್ನು ಯಾವ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಸೊ ಅಪಾಯದ ಮುನ್ಸೂಚನೆಗಳು ಕಂಡಾಗ ಯಾವಾಗ ಅವರು ವೈದ್ಯರ ಹತ್ರ ಬರಬೇಕಾದ್ರೆ ಏನನ್ನ ಅಬ್ಸರ್ವ್ ಮಾಡಿದಾಗ ನಿಮ್ಮಂದ್ರ ದೇ ಶುಡ್ ರಶ್ ಟು ಯು ಅನ್ನೋದು?
0: ಓಕೆ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಇರೋ ಕೆಮ್ಮ ನಾನು ಮುಂಚೆನೆ ಹೇಳಿದ ಹಾಗೆ ಕೆಮ್ಮಿನ ಒಂದು ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಜಾಸ್ತಿ ಆಗೋದು, ಇಲ್ಲ ಕಫ ಉತ್ಪತ್ತಿ ಆಗೋದು, ಅದರಲ್ಲಿ ಕಲರ್ ಚೇಂಜಸ್ ಆದಾಗ, ಬಣ್ಣ ಚೇಂಜ್ ಆದಾಗ, ಬ್ಲೀಡಿಂಗ್ ಇದ್ದಾಗ, ಅದ್ರ ಜೊತೆ ಜ್ವರ
1: ಬಂದಾಗ,
0: ಎರಡು ದಿನ ಆದ್ರೂ ಜ್ವರಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿ ಇದ್ದಾಗ ಇಮಿಡಿಯೇಟ್ ಆಗಿ ಬರೋದು. ಅವರ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಕಮ್ಮಿ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರ್ಲಿಕ್ಕೆ,
1: ಅದನ್ನು ಅವ್ರು ಮಾನಿಟರ್ ಮಾಡ್ಕೊಳ್ಳಕ್ ಹೇಳ್ತೀರಾ? ಬಹಳ ಸಾಧಾರಣವಾಗಿ
0: ಮನೇಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಗೊತ್ತಾಗುತ್ತೆ 93-94 ಅಂದ ತಕ್ಷಣ
1: ಯಾವ ಲಿಮಿಟ್ ವರ್ಗೂ ನೀವು ಸೇಫ್ ಅಂತ ಹೇಳ್ತೀರಾ? ಆಲ್ರೆಡಿ ಡಯಾಗ್ನೋಸ್ಡ್ ಪೇಷಂಟ್
0: ವಿತ್ 94 ಇದ್ರು ಕೂಡ ನಾವು ಅದನ್ನ ಓಕೆ ಅಂತ ಅಕ್ಸೆಪ್ಟ್ ಮಾಡ್ತೀವಿ.
1: ಅದಕ್ಕಿಂತ ಕೆಳಗಡೆ ಹೋದ್ರೆ,
0: ಅದಕ್ಕಿಂತ ಕೆಳಗಾಯ್ತು ಅಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಬೇಕು, ಹಾಸ್ಪಿಟಲ್ ರಶ್ ಆಗ್ಬೇಕು,
1: ಗಮನ ಬೇಕು, ವೈದ್ಯರ ಗಮನ ಹೋಗ್ಬೇಕು. ಇನ್ನು ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ನಿಮೋನಿಯಾ ಅಂತ ಹೇಳ್ತೀವಿ, ಇವೆರಡರ ನಡುವಿನ ವ್ಯತ್ಯಾಸ?
0: ಯೂಶಲಿ ಕಾಮನ್ ಕೋಲ್ಡ್ ನಮ್ಮ ಮೇಲ್ಭಾಗದ ಶ್ವಾಸಕೋಶನ ಒಳಗೊಂಡಿದ್ದಾಗ ಮಾತ್ರ ಹೇಳ್ತೀವಿ. ಪೇಷಂಟ್ಗೆ ಬರೀ ಗಂಟ್ಲು ನೋವಿರುತ್ತೆ, ಒಣಕೆಮ್ಮಿರುತ್ತೆ, ಇಲ್ಲ ಮೂಗು ಸೋರೋದಿರುತ್ತೆ, ತಲೆ ಭಾರ ಅಂತ ಇರುತ್ತೆ, ತಲೆನೋವು ಬರುತ್ತೆ. ಅದೇ ನಿಮೋನಿಯಾ ಆಯ್ತು ಅಂತಂದ್ರೆ ಪೇಷಂಟ್ಗೆ ಜ್ವರ ಬರೋದು, ಬಿಟ್ಟು ಬಿಟ್ಟು ಹೈಗ್ರೇಡ್ ಫೀವರ್ ಅಂತ ಹೇಳ್ತೀವಿ, ಕಫ ಉತ್ಪತ್ತಿ ಆಗುತ್ತೆ, ಕಫರ್ ಕಲರ್ ಚೇಂಜಸ್ ಇರುತ್ತೆ, ಎದೆ ಕೂಡ ಬಿಗಿ ಆಗುವಂಥದ್ದು, ಎದೆ ನೋವು ಬರುವಂಥದ್ದು, ಉಸಿರಾಡೋದಕ್ಕೂ ಕಷ್ಟ ಅಂತ ಅನ್ಸೋದು. ಇದು ವ್ಯತ್ಯಾಸಗಳು. ನಿಮೋನಿಯಾ ಯೂಶಲಿ ಶ್ವಾಸಕೋಶದ ಕೆಳಭಾಗ ಅಂತಂದ್ರೆ ಲೋವರ್ ರೆಸ್ಪಿರೇಟರಿನ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೋಲ್ಡ್ ಏನ್ ಕಾಮನ್ ಕೋಲ್ಡ್ ಹೇಳ್ತೀವಿ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಲ್ಲಿ.
1: ಈವನ್ ಮಾನ್ಸೂನ್ ಟೈಮ್ ಅಲ್ಲಿ ನಿಮೋನಿಯಾ ಕಾಯಿಲೆಯ ಪ್ರಕರಣಗಳು ಕೂಡ ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಅಲ್ಲ. ಕೆಮ್ಮು ಈಗ ಒಬ್ಬರಿಗೆ ಬಂತು ಅಂತ ಇಟ್ಕೊಳ್ಳೋಣ, ಎಷ್ಟು ದಿನಗಳನ್ನ ದಾಟಿದ ನಂತರದಲ್ಲಿ ಖಂಡಿತವಾಗ್ಲೂ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತೀರಾ ನೀವು?
0: ಸರ್, ನಾವು ನಮ್ಮ ಭಾರತ ಯೂಶಲಿ ಟಿಬಿ ಇರೋದ್ರಿಂದ ಯೂಶಲಿ ನಾವು ಒಂದು ಗೈಡ್ ಲೈನ್ ಕೊಡ್ತೀವಿ, 2 ವಾರಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಟಿಬಿಗೆ ಖಂಡಿತವಾಗ್ಲೂ ಪರೀಕ್ಷೆ ಮಾಡಿಸ್ಬೇಕು ಅಂತ ಇರುತ್ತೆ. ಬಟ್ ಯಾವಾಗ ಕೆಮ್ಮು ಆಲ್ರೆಡಿ ಆಸ್ತ್ಮಾ ಇರುತ್ತೆ, ಅವರಿಗೆ ಟಿಬಿ ಇದೆಯೋ ಇಲ್ವೋ ಅಂತ ಹೇಳೋದು ಕಷ್ಟ ಆಗುತ್ತೆ, ಇಲ್ಲ ಸಿಒಪಿಡಿ ಇರುತ್ತೆ, ಇಲ್ಲ ಯಾವುದೋ ಒಂದು ಪೇಷಂಟ್, ಒಂದು ಕ್ಯಾನ್ಸರ್ ಪೀಡಿತ ಪೇಷಂಟ್ಗೆ 2 ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ, 3 ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ 24 hours in the 48 hours ಅಲ್ಲಿ ಅವ್ರಿಗೆ ಒಂದು ಶುಗರೇ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ಬೇಗನೆ ಹಾಸ್ಪಿಟಲ್ಗೆ, ಆಲ್ಮೋಸ್ಟ್ 2-3 days ಅಲ್ಲಿ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ನ ಸಲಹೆ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇಲ್ಲ ಜನರಲ್ ಪಾಪ್ಯುಲೇಷನ್ ಕಾಮನ್ ಕೋಲ್ಡ್, ಯಾರೇ ಏನೋ ಸಮಸ್ಯೆ ಇಲ್ಲ ಅವರಿಗೆ, ಹಾರ್ಟನ್ ಸಮಸ್ಯೆ ಇಲ್ಲ, ಶುಗರ್ ಇಲ್ಲ, ಒಂದು ಮಿಡಲ್ ಏಜ್ ಮ್ಯಾನ್, ಒಂದು 30-40 years ಏನೋ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಜ್ವರ ಬಂದಿಲ್ಲ ಅವರಿಗೆ, ಬರೀ ಕೆಮ್ಮಿದೆ, ಕಫ ಇದೆ ಅಂತ ಹೇಳಿದ್ರೆ, ದೇ ಕ್ಯಾನ್ ವೇಟ್ ಫಾರ್ 1 week ತನಕ ವೇಟ್ ಮಾಡಬಹುದು. ಅದಾದ್ಮೇಲೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ದೇ ಕ್ಯಾನ್ ಅಪ್ರೋಚ್ ದ ಡಾಕ್ಟರ್.
1: ಓಕೆ, ಇನ್ನು ಕ್ಷಯ ರೋಗಿಗಳು, ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಲ್ಲ, ಸೊ ಆಲ್ರೆಡಿ ಡಯಾಗ್ನೋಸ್ ಆಗಿ ಎಟಿಟಿ ಅಂದ್ರೆ ಆಂಟಿ ಟ್ಯೂಬರ್ಕ್ಲೋಸಿಸ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀವಿ ಅನ್ಕೊಳ್ಳೋಣ, ಅಂಥ ರೋಗಿಗಳಿಗೆ ಈ ಮುಂಗಾರು ಮಳೆಯ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳೇನು, ಅವರಿಗೆ ಏನು ಎಚ್ಚರಿಕೆಗಳು ವಹಿಸಬೇಕು ಅವರ ರೋಗದ ವಿಷಯದಲ್ಲಿ?
0: ಸರ್, ಅವ್ರಿಗೆ ಟಿಬಿ ಪೇಷಂಟ್ಸ್ಗೆ ಅವರ ಮಾತ್ರೆಗಳನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ನಾವು ಹೇಳೋ ತನಕ ಕೂಡ ಟಿಬಿ ಮೆಡಿಸಿನ್ ನ ಡೈಲಿ ತಗೋಬೇಕಾಗತ್ತೆ. ಅದ್ರ ಮೇನ್ ಆಗಿ ಇನ್ನೊಂದು ನ್ಯೂಟ್ರಿಷನ್, ಅವರ ಒಂದು ನ್ಯೂಟ್ರಿಷನ್ ಬಗ್ಗೆ ತುಂಬಾ ಗಮನ ಕೊಡ್ಬೇಕಾಗತ್ತೆ, ಹೈಡ್ರೇಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಈಗ ಒಬ್ಬರ ಜೊತೆ ಮಾತಾಡೋದು, ಕಾಫ್ ಹೈಜಿನ್ ಅಂತ ಹೇಳಿರ್ತೀವಿ, ಆ ಕಾಫ್ ಹೈಜಿನ್ ನ ಪೇಷಂಟ್ಗೆ ಟೀಚ್ ಮಾಡ್ಬೇಕಾಗತ್ತೆ.

0: ಇದ್ರ ಜೊತೆಗೆ ಆ ಟಿಬಿನೇ ಆಲ್ರೆಡಿ ಅವರಿಗೆ ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಅದ್ರ ಜೊತೆಯಲ್ಲಿ ಸೂಪರ್ ಆಡೆಡ್ ಬೇರೆ ಇನ್ಫೆಕ್ಷನ್ ಬರಬಾರ್ದು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವರು ಕೆಲವೊಂದು ನ್ಯೂಟ್ರಿಷನ್ ಬಗ್ಗೆ ಗಮನ ಕೊಟ್ಕೊಳ್ಳುವಂಥದ್ದು, ಊಟ ತಿಂಡಿಯಲ್ಲಿ ಗಮನ ಕೊಟ್ಕೊಳ್ಳುವಂಥದ್ದು, ಮೆಡಿಕೇಶನ್ಸ್ ಅನ್ನ ರೆಗ್ಯುಲರ್ ತಗೊಳ್ಳೋದು, ಫಾಲೋಅಪ್ ಯಾವಾಗ ಡಾಕ್ಟರ್ ಕರೆದಿರ್ತಾರೆ ಅವರು ವಿಸಿಟೇಷನ್ ಮಾಡುವಂಥದ್ದು, ಸೋಷಿಯಲ್ ಗ್ಯಾದರಿಂಗ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗ್ಬರುತ್ತೆ. ಈಗ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ, ಇನ್ ಅವ್ರಿಗೆ ಯಾವುದೋ ಒಂದು ಬೇರೆಯವ್ರಿಗೆ ಇನ್ಫೆಕ್ಷನ್ ಇರುತ್ತೆ, ಇವರು ಅದನ್ನ ಡೆವಲಪ್ ಆಗುವಂಥದ್ದು, ಇವರು ಅವರಿಗೆ ಪ್ರತಿಯೊಂದನ್ನು ಅವ್ರಿಗೂ ಕೂಡ ಬರುವಂತದ್ದೆಲ್ಲ ಇರುತ್ತೆ, ಯಾಕಂದ್ರೆ ಬಿಕಾಸ್ ಆಲ್ರೆಡಿ ಲಂಗ್
1: ಇನ್ಫೆಕ್ಷನ್
0: ಕ್ರಾಸ್ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೋಷಿಯಲ್ ಗ್ಯಾದರಿಂಗ್ ಗಳನ್ನ ಕಂಪ್ಲೀಟ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ.
1: ಇದು ಅವಾಯ್ಡ್ ಮಾಡೋದು ಅವರ ಟ್ರೀಟ್ಮೆಂಟ್ ಅವಧಿ ಮುಗಿಯುವವರೆಗೆ.
0: ಸರ್, ಯೂಶುವಲಿ ನಾವು ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಅಂತ ಹೇಳ್ತೀವಿ. ಎರಡು ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು ಸೋಷಿಯಲ್ ಗ್ಯಾದರಿಂಗ್ ಅನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಕ್ಲಿನಿಕಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಇವರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುವಂತ ರೇಟ್ ಕೂಡ ಕಡಿಮೆ ಇರುತ್ತೆ. ಎಸ್ಪೆಷಲಿ 2 ಮಂತ್ಸ್ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ತು ಅಂತ ಅಂದ್ರೆ ಅದಾದ್ಮೇಲಿಂದ ಇರುವಂತಹ ಕಂಟಿನ್ಯೂಸ್ ಒಂದು 4 ತಿಂಗಳು ಅಂತ ಏನ್ ಹೇಳ್ತೀವಿ, ದೇನ್ ಕ್ಯಾನ್ ಗೋ ಅರೌಂಡ್ ಎಲ್ಲಾ ಕಡೆನೂ ಮಾತಾಡಬಹುದು, ಬೇರೆ ಫಂಕ್ಷನ್ ಗಳಿಗೂ ಅಟೆಂಡ್ ಮಾಡಬಹುದು. ಬಟ್ ಕೇರ್ಫುಲ್ ಆಗಿ ಮಾಸ್ಕ್ ಯೂಸ್ ಮಾಡೋದಾಗಿರ್ಬಹುದು, ಎಲ್ಲೇ ಹೋದ್ರು ಕೂಡ ಪೊಲ್ಯೂಷನ್ ಇಂದ, ಎಸ್ಪೆಷಲಿ ಇಂದ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಹೇಳೋದಾಯ್ತು ಅಂದ್ರೆ ಪೊಲ್ಯೂಷನ್ ಇಂದ ಅವಾಯ್ಡ್ ಮಾಡಿಕೊಂಡು ಮಾಸ್ಕ್ ಗಳನ್ನ ಧರಿಸೋದಾಗಿರ್ಬಹುದು, ಇಲ್ಲ ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಹ್ಯಾಂಡ್ ಹೈಜಿನ್ ಅನ್ನ ಮೇಂಟೈನ್ ಮಾಡ್ಕೊಬೋದಾಗಿರ್ಬಹುದು, ಇದ್ರ ಬಗ್ಗೆ ಕೇರ್ಫುಲ್ ಆಗಿ ನೋಡ್ಕೋಬೇಕು.
1: ಇನ್ನು ಈಗ ನಮ್ಮ ಮುಂಗಾರು ಮಳೆ ಅಷ್ಟೇ ಪ್ರಾರಂಭವಾಗಿಲ್ಲ, ನಮ್ಮ ಶಾಲೆಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಸೊ ಇನ್ನು ಮಕ್ಕಳನ್ನ ಸ್ಕೂಲ್ಗಳಿಗೆ ಕಳಿಸಿದಾಗ ಅಲ್ಲಿ ಆಗುವಂತ ಕ್ರಾಸ್ ಇನ್ಫೆಕ್ಷನ್ಸ್, ಎಸ್ಪೆಷಲಿ ನಾವು ಕಾಮನ್ ಕೋಲ್ಡ್ ಅಂತ ಏನ್ ಹೇಳಿದ್ರಿ, ಇದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ, ನಿರ್ವಹಣೆ ಮಾಡೋದ್ರಲ್ಲಿ ಪೋಷಕರ ಪಾತ್ರ ಏನು, ಅವ್ರಿಗೆ ನಿಮ್ಮ ಸಲಹೆ ಏನು?
0: ಸರ್, ಖಂಡಿತವಾಗ್ಲೂ ಮಕ್ಕಳಿಗೆ ಅಟೆಂಡೆನ್ಸ್ ಹೋಗ್ಬಿಡುತ್ತೆ ಅಂತ ಕಳಿಸೋದನ್ನ ಚೂರು ಕಡಿಮೆ ಮಾಡ್ಕೋಬೇಕು. 2-3 ಡೇಸ್ ಮಕ್ಕಳನ್ನ ಮನೇಲೇ ಇಟ್ಕೊಳ್ಳಿ, ನಿಮ್ಮ ಮಗುಗೂ ಹೆಲ್ಪ್ ಆಗತ್ತೆ, ಪಕ್ಕದ ಮಗುಗೆ ಈಗ ಅವರ ಜೊತೆಲಿ ಕುತ್ಕೊಳ್ಳುವಂತ ಮಗುಗೂ ಕೂಡ ಪ್ರಿವೆನ್ಷನ್ ಆಗುತ್ತೆ, ಇವರಿಂದ ಅವರಿಗೆ ಹರಡೋದು ಕೂಡ ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗಿ ರೆಸ್ಟ್ ಕೊಟ್ಟು ಹೈಡ್ರೇಷನ್ ಕೊಟ್ಟು ಚೆನ್ನಾಗಿ ಕೊಟ್ರೆ ಮಗುನೂ ಕ್ಯೂರ್ ಆಗತ್ತೆ, ಇನ್ನೊಬ್ಬರಿಗೆ ಹರಡೋದು ಕೂಡ ಕಮ್ಮಿ ತಪ್ಪತ್ತೆ. ಸೊ ಡೆಫಿನೆಟ್ ಆಗಿ ಸ್ಕೂಲ್ ಆಬ್ಸೆಂಟ್ ಆಗ್ಬಿಡುತ್ತೆ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋಗ್ಬೇಡಿ, ಖಂಡಿತವಾಗ್ಲೂ ಮನೇಲಿ ಇಡ್ಸ್ಕೊಳ್ಳಿ, 3 ದಿನ ಲೀವ್ ಲೆಟರ್ ಪ್ರೊಟೆಕ್ಟ್ ಮಾಡ್ಕೋಬಹುದು, ಮಕ್ಕಳಿಗೆ ಏನ್ ಬೇಕು ಅವಶ್ಯಕತೆ ಕೊಡಬಹುದು.
1: ಇನ್ನು ಮನೆಯೊಳಗಿನ ಗಾಳಿ, ಅದನ್ನ ಹೇಗೆ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ನಿಮ್ಮ ಸಲಹೆ ಅಥವಾ ಕ್ರಮಗಳು?
0: ಸೊ ಅದೇ, ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ವಿಂಡೋಸ್ ಇರುತ್ತೆ,
1: ಕ್ರಾಸ್ ವೆಂಟಿಲೇಷನ್
0: ಬೇಕೇ ಬೇಕು,
1: ಗಾಳಿ ಬರ್ತಿರ್ಬೇಕು ಹೋಗ್ತಿರ್ಬೇಕು,
0: ಆ ತರ ಇರಬೇಕು. ಜೊತೆಯಲ್ಲಿ ಮನೇಲಿರೋ ವಾತಾವರಣಗಳನ್ನ ಕ್ಲೀನ್ ಮಾಡಿ, ಯೂಶುವಲಿ ಎಲ್ಲ ACಗಳನ್ನ ಯೂಸ್ ಮಾಡ್ತಾರೆ, ಏರ್ ಫಿಲ್ಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆ ಫಿಲ್ಟರ್ಸ್ ಗಳನ್ನ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡಿಸೋದು, ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕಾಗುತ್ತೆ. ಏರ್ ಪ್ಯೂರಿಫೈಯರ್ ಕೂಡ ಸಿಗುತ್ತೆ ಈಗ ರೀಸೆಂಟ್ ಆಗಿ, ಈಗ ಡೆಲ್ಲಿಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ ಕೂಡ ಮನೆ ಮನೆಯಲ್ಲಿ. ಆ ಫಿಲ್ಟರ್ಸ್ ಗಳನ್ನ ಸಪೋಸ್ ತಗೊಳ್ಳಿಕ್ಕಾಗತ್ತೆ ಅಂದ್ರೆ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಆ ಫಿಲ್ಟರ್ಸ್ ಗಳ ಚೇಂಜ್ ಆಲ್ರೆಡಿ ಇರೋದನ್ನ ಈಗ ಸರ್ವಿಸ್ ಮಾಡಿಸೋದು ಅಂತ ಕೇಳ್ಪಡ್ತೀವಿ, ಅದನ್ನು ಕೂಡ ಯೂಸ್ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ ಮನೆಗೆ.
1: ಕೋವಿಡ್ ಬಂದ ನಂತರದಲ್ಲಿ ಈ ಮಾಸ್ಕ್ ಅನ್ನ ಧರಿಸುವ ಒಂದು ಅಭ್ಯಾಸ ಬಹಳ ಬಲವಾಗಿ ಶುರುವಾಯಿತು, ಅದು ಕಡಿಮೆ ಆಗ್ತಾ ಇದ್ದ ಹಾಗೇನೆ ಬಹುಶಃ ನಾವ್ ವಿ ಆಲ್ ಗಾಟ್ ವೀನ್ಡ್ ಆಫ್, ಅದನ್ನು ಬಿಟ್ಬಿಟ್ವಿ ನಾವೆಲ್ಲ ಅನ್ಸುತ್ತೆ. ಸೊ ಮಾಸ್ಕ್ ಧರಿಸುವುದನ್ನ ಕಂಟಿನ್ಯೂ ಮಾಡೋದು, ಅದನ್ನ ಎಷ್ಟು ಉತ್ತಮ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ನಾಟ್ ಫಾರ್ ಆಲ್ ಕಾಮನ್ ಪೀಪಲ್, ಎಲ್ಲಾರ್ಗೂ ಮಾಸ್ಕ್ ಹಾಕೊಂಡು ಓಡಾಡಿ ಅನ್ನೋದು ಹೇಳೋದು ಕಷ್ಟ. ಬಟ್ ಆಲ್ರೆಡಿ ಸಮಸ್ಯೆ ಇದೆ ಅವರಿಗೆ, ಸೊ ಒಬ್ಬರಿಗೆ ಶುಗರ್ ಇದೆ ಪೇಷಂಟ್ಸ್, ಎಲ್ಲ ಆಲ್ರೆಡಿ ಅವ್ರಿಗೆ ಆಸ್ಮಾ ತೊಂದರೆ ಇದೆ, ಆಲ್ರೆಡಿ ಒಂದು COPD ತೊಂದರೆ ಇದೆ, ಪೇಷಂಟ್ ಪದೇ ಪದೇ ನಿಮೋನಿಯಾ ಡೆವಲಪ್ ಆಗ್ತಾ ಇದೆ ಅಂತ ಹೇಳೋ ಪೇಷಂಟ್ಸ್ ಗೆ ಇವರೆಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಸೋಷಿಯಲ್ ಗ್ಯಾದರಿಂಗ್ ಟೈಮ್ ಅಲ್ಲಿ ಎಲ್ಲೇ ಓಡಾಡಿದ್ರು, ಒಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅಲ್ಲಿ ಜನಗಳ ಜಂಗುಳಿ ಇರುತ್ತೆ, ಇವರ ಜೊತೆಯಲ್ಲಿ ಇದ್ದಾಗ ಮಾಸ್ಕ್ ಗಳನ್ನ ಧರಿಸುವುದು ಉತ್ತಮ. ಶುಗರ್ ಇರೋರಿಗೆ, ಕ್ಯಾನ್ಸರ್ ಪೀಡಿತ ಪೇಷಂಟ್ಸ್ ಗೆ, ಅವರೆಲ್ಲ ಮುಂಚೂಣಿಯಲ್ಲಿ ಇರ್ತಾರೆ ಈ ಇನ್ಫೆಕ್ಷನ್ ಡೆವಲಪ್ ಮಾಡೋರು, ಅದನ್ನ ಪ್ರಿವೆಂಟ್ ಮಾಡ್ಕೋಬೇಕು ಅಂದ್ರೆ ಒಂದು ಸ್ಟೆಪ್ ಹೇಳೋದಾಯ್ತು ಅಂದ್ರೆ ಇಟ್ ಈಸ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಒಂದು ಮಾಸ್ಕ್ ಅಂತ ಹೇಳ್ಬೋದು.
1: ಓಕೆ ಕೇಳುಗರೆ, ಇಷ್ಟು ಹೊತ್ತು ಮುಂಗಾರು ಮಳೆ, ಅದರಿಂದ ಉಂಟಾಗುವಂತಹ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಆಲ್ರೆಡಿ ಇರುವಂತಹ ರೋಗಿಗಳಲ್ಲಿ ಬರಬಹುದಾದಂತಹ ತೊಂದರೆಗಳು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮ್ಮೊಂದಿಗೆ ಬಹಳಷ್ಟು ಮಾಹಿತಿಯನ್ನ ಡಾಕ್ಟರ್ ಗೌತಮಿ ಅವರು ಹಂಚಿಕೊಂಡಿದ್ದಾರೆ. ಇವೆಲ್ಲ ಮಾಹಿತಿಗಳು ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ನಿಲಯಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಡಾಕ್ಟರ್ ಗೌತಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾ ಗೌತಮಿ KR ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
4: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
5: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ

0: ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ ಕೋಟ್ಯಾಂತರ ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಡನೆ ಮಾತುಕತೆ ಇದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ಜನಪದ ವೈವಿಧ್ಯ ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
3: ಧಾರವಾಡದಲ್ಲಿ ಎಜುಕೇಷನ್ ಮಾಡ್ತಾ ಇರಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶ ಎಐಆರ್ ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
4: ತಮ್ಮೂರಲ್ಲಿ ಕೂಡ
3: ಏನು ಏಜೆನ್ಸಿ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ. ಮೇಡಮ್
4: ತುಂಬಾ ಖುಷಿ,
3: ನನ್ಗೆ ತುಂಬಾ ಖುಷಿ ಮ್ಯಾಮ್. ನನ್ಗೆ ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ತರ ಈ ಫೋಕ್ ಆ ಒಂದು ಜನಪದ ನನಗೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
4: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ?
3: ಉಳಿಬೇಕಾ? ಸಂಪ್ರದಾಯವನ್ನ ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದು ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರು ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ.
4: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನು ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡಿ.
3: ಹಾಡ್ತೀನಿ ಮ್ಯಾಮ್.

ಜನಪದ ವೈವಿಧ್ಯ ಇಂದು ರಾತ್ರಿ 9:30 ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರ ಮಾತುಕತೆ ನೀವು ಕೇಳಬಹುದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು 2:00 ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ 11:00 ಸದನ ಸೇರಿದಾಗ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ ಮುಂದುವರಿದಂತೆ ಸಭಾಪತಿಗಳು 2:00 ಸದನವನ್ನು ಮುಂದೂಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಂತರ ಲೋಕಸಭೆ ಕಲಾಪವನ್ನು 2:00 ಮುಂದೂಡಲಾಯಿತು. ಲೋಕಸಭೆಯು 11:00 ಕಲಾಪ ಆರಂಭವಾದಾಗ ಸ್ಪೀಕರ್ ಓಂ ಬಿರ್ಲಾ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಗಮನಾರ್ಹ ಪ್ರದರ್ಶನವು ದೇಶಾದ್ಯಂತ ಲಕ್ಷಾಂತರ ಯುವಕರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮುಂದಿನ ಆವೃತ್ತಿಯನ್ನು 2030 ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಲಾಗುವುದು ಎಂದು ಸ್ಪೀಕರ್ ಹೇಳಿದರು. ಬಳಿಕ ಸ್ಪೀಕರ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪದ ವಿಷಯವನ್ನು ಎತ್ತಿದರು. ಎಲ್ಲಾ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಕಲಾಪ ಮುಂದುವರಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಒತ್ತಾಯಿಸಿದರು. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪವನ್ನು ಅಡ್ಡಿಪಡಿಸಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದರು. ಗದ್ದಲ ಮುಂದುವರಿದಂತೆ ಸ್ಪೀಕರ್ ಸದನವನ್ನು 2:00 ಮುಂದೂಡಿದರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಬಕ್ತಿಯಾರ್ ಒಡಿಲೋವಿಚ್ ರಾಷ್ಟಪತಿ ಭವನದಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ 2 ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದ್ದು ಅವು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ಬೇರೂರಿವೆ. ಈ ಭೇಟಿಯು ದ್ವಿಪಕ್ಷೀಯ ಸಹಕಾರದ ಹೊಸ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ಪರಸ್ಪರ ಪ್ರಯೋಜನಕಾರಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಅವಕಾಶ

0: ಒದಗಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ದು ನೂತನ ಸಚಿವರ ಪಟ್ಟಿಯನ್ನು ಅಖೈರುಗೊಳಿಸಿದೆ. ಲೋಕಭವನದಲ್ಲಿ ಇಂದು ಸಂಜೆ 4:05 ನಡೆಯುವ ಸಮಾರಂಭದಲ್ಲಿ ನೂತನ ಸಚಿವರಾಗಿ 20 ಶಾಸಕರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವ ಸಂಪುಟ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಮಂಕಾಳ ವೈದ್ಯ, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯುಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬೆಹರಾಂಪುರಕ್ಕೆ ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂಧುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬೆಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ, ಸೇನಾ ವಾಯು ರಕ್ಷಣಾ ಕಾಲೇಜು ಮತ್ತು ಇತರ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ವಿಮಾನ ಹಾರಾಟ ನಿಷೇಧ ವಲಯಗಳನ್ನು ಘೋಷಿಸಲಾಗಿದೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ ಜನರು ಜಾಗರೂಕರಾಗಿರಬೇಕು ಎಂದು ಪಿಐಬಿ ಹೇಳಿದೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಲಕ್ನೋನಲ್ಲಿ ಇಂದು ಆರಂಭವಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆ ನಾಳೆ ಕೂಡ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ

0: ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಬಲಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ನಮೋ ಚಿತ್ರದ ಒಂದು ಹಾಡು ಶ್ರೀಕಾಂತ್ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಸಾಯಿ ಸರ್ವೇಶ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸುಧುರಾಯ್ ಅವರು ಸಂಗೀತ ನೀಡಿ ಧನಿಯಾಗಿರುವ ಒಂದು ಹಾಡು ಇದೀಗ ಚಿತ್ರ ಪುರುಸತ್ ರಾಮ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
5: ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂತಹ ಉತ್ತರವನ್ನು ಕೊಟ್ಟು ಇಡೀ ಸಮೂಹದ ಆತಂಕವನ್ನು ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ? ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧಯಾಗದ ಕುದುರೆಗಳೇನಾದರೂ ಕಂಡಿವೆ ಅಂತೇಳಿ ಹಾಗೆ ಕೇಳಿದ ತಕ್ಷಣ ನಾರದರು ನಸು ನಗುತ್ತ ಇದನ್ನೆಲ್ಲದನ್ನು ಇಟ್ಕೊಂಡು, ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಂತಹ ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಕುತೂಹಲ ಅರ್ಜುನನಲ್ಲಿ ಹುಟ್ಟುತ್ತದೆ.
6: ಸಮಯಮಲ್ಲ ಇದು ನಿನಗೆ ಪಾರ್ಥ,

ಲಕ್ಷ್ಮೇಶನ ಜೈಮಿನಿ ಭಾರತವನ್ನು ರಾಮಾಯಣ ಮಹಾಭಾರತ ಭಗವದ್ಗೀತೆಯ ತ್ರಿವೇಣಿ ಸಂಗಮ ಅಂಥೇಳಿ ಕರೀತಾರೆ. ಕಾರಣ ಏನಪ್ಪ ಅಂತಂದರೆ ಆ ಮೂರರ ಹೊಳವುಗಳು ಈ ಒಂದು ಮಹಾಕಾವ್ಯದಲ್ಲಿದೆ. ಅರ್ಜುನ ಕೇಳ್ತಾನೆ, ನನಗೆ ವೀರನಾಗಿರ್ತಕ್ಕಂಥ ಚಂದ್ರಹಾಸನ ಕಥೆಯನ್ನು ಅಥವಾ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಿ ಅಂತ. ನಾರದರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ, ಅಶ್ವಮೇಧ ಯಾಗದ ಕುದುರೆಗಳ ರಕ್ಷಣೆಗೆ ನೀನು ಬಂದಿದೀಯಾ, ಅಂತಹ ಕುದುರೆಗಳು ಕಾಣದಾಗಿದೆ, ಅದರಲ್ಲೂ ಚಂದ್ರಹಾಸನಂತಹ ವೀರ ಅದನ್ನು ಕಟ್ಕೊಂಡಿದ್ದಾನೆ, ಕುಂತಳಪುರದಲ್ಲಿದ್ದಾವೆ ಕುದುರೆಗಳು ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ನಿನ್ನ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಯ ಹಸ್ತಿನಾಪುರದಲ್ಲಿ ಚಿಂತಾಕ್ರಾಂತನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ನಿನಗೆ ಚಂದ್ರಹಾಸನ ಕಥೆಯನ್ನು ಕೇಳುವುದಕ್ಕೆ ಸಮಯ ಎಲ್ಲಿದೆ? ಆಗ ಅರ್ಜುನ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ ಅಂತಂದರೆ, ನರರ ಬಾಳು ಚಿರಾಯುವಲ್ಲ, ಅವರು ಅಲ್ಪಜೀವಿಗಳು, ವಿಷ್ಣು ಭಕ್ತರ ಕಥೆಯನ್ನು ಕೇಳದೆ ಬಿಡೋದೆ, ಹಾಗಾದರೆ ಕೌರವರಿಗೂ ಪಾಂಡವರಿಗೂ ಮಹಾಯುದ್ಧ ನಡೀತಲ್ಲ, ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನಗೆ ಭಗವದ್ಗೀತೆಯನ್ನು ಬೋಧಿಸ್ತಾ, ಆ ಗೀತೋಪದೇಶವನ್ನು ನಾನು ಕೇಳಲಿಲ್ವೇ ಯುದ್ಧ ರಣರಂಗ

0: ಮಧ್ಯದಲ್ಲಿಯೂ ಕೂಡ. ಹಾಗಾಗಿ ವಿಷ್ಣು ಭಕ್ತರ ಕಥೆಯನ್ನು ಕೇಳುವುದಕ್ಕೆ ಅಥವಾ ಅಂತಹ ಸತ್ಕಥೆಯನ್ನು ನಾವು ಆಲಿಸುವುದಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥದ್ದೇ ಅಲ್ಲ. ದಯಮಾಡಿ ನೀವು ವೀರನ ಕಥೆಯನ್ನು, ಚಂದ್ರಹಾಸನ ಸತ್ಕಥೆಯನ್ನು ನನಗೆ ಹೇಳಿ ಅಂಥೇಳಿ ಅರ್ಜುನ ಒತ್ತಾಯಿಸ್ತಾನೆ. ಇಲ್ಲಿ ಕವಿ ಅರ್ಜುನನ ವೀರತನ, ಚಂದ್ರಹಾಸನ ವೀರತನ, ಅದರ ಜೊತೆಗೆ ಭಗವದ್ಗೀತೆಯನ್ನು ಕೃಷ್ಣ ಬೋಧಿಸ್ತಾ ಅಂಥದೇ ಮತ್ತೊಂದು ಸಂದರ್ಭ ಈಗ ಬಂದಿದೆ ಎನ್ನುವಂಥದ್ದನ್ನು ನಮಗೆ ಸೂಚನಾಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾನೆ ಕವಿ.
1: ಇನ್ನೊರೆವನು ಆಲಿಸಾದೊಡೆ ಪಾರ್ಥ

ಚಂದ್ರಹಾಸನ ಕಥೆಯನ್ನು ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನು ಪ್ರೇರೇಪಿಸ್ತದೆ. ಬಹುಮುಖ್ಯವಾಗಿ ನಾರದರು ಚಂದ್ರೋಸಾ ಉಪಾಖ್ಯಾನವನ್ನು ಮಾಡೋದಕ್ಕೆ ಬಂದಿದ್ರೇನೋ ಅನ್ನುವಂಥ ರೀತಿಯಲ್ಲಿ ಕವಿ ಈ ಸಂದರ್ಭವನ್ನು ಕಲ್ಪಿಸಿಕೊಂಡಿದ್ದಾನೆ. ಹೇಳ್ತಾರೆ ಅವರು, ಅರ್ಜುನನೇ ಕೇಳು, ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಆತ ಸದ್ಗುಣ ಸಂಪನ್ನ, ಧರ್ಮಿಷ್ಠನಾಗಿ ರಾಜ್ಯವನ್ನು ಮಾಡ್ತಾ ಇದ್ದ. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲಾ ನಕ್ಷತ್ರದ ಅರಿಷ್ಟಾಂಶದಲ್ಲಿ ಭಾಗ್ಯಶಾಲಿಯಾಗಿರ್ತಕ್ಕಂಥ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ಅವನಿಗೆ ಕಾಲಿನಲ್ಲಿ 6 ಬೆರಳುಗಳಿರ್ತವೆ, ಅದೊಂದು ಶುಭದ ಸಂಕೇತ ಅನ್ನುವಂಥ ರೀತಿಯಲ್ಲಿ ಭೂಮಿಗೆ ಅವನು ಹುಟ್ಟಿ ಬರ್ತಾನೆ. ನೋಡಿ, ಇಲ್ಲಿ ಇಡೀ ಚಂದ್ರಹಾಸನ ಕಥೆಯನ್ನು ಅವನ ಹುಟ್ಟಿನಿಂದ ಹಿಡಿದು ಅವನ ವಿವಾಹದ ತನಕ ಈ ಕಥೆಯನ್ನು ಬಹಳ ವಿಶೇಷವಾಗಿ ಆರಂಭ ಮಾಡಿ ನಾರದರು ಹೇಳ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಇದು.

ನಮಗೆ ಹಿಂದಿನ ಪದ್ಯಕ್ಕೂ ಈ ಪದ್ಯಕ್ಕೂ ಬಹಳ ವೈರುಧ್ಯ ಇರುವಂತೆ ಕಾಣ್ತದೆ. ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ, ಮೂಲಾ ನಕ್ಷತ್ರದಲ್ಲಿ ಭಾಗ್ಯಶಾಲಿಯೇ ಜನಿಸಿದಂತೆ ಆ ಮಗು ಜನಿಸ್ತಾ ಅಂತೇಳಿ. ಆದರೆ ಇಲ್ಲಿ ಮುಂದೆ ಕವಿ ಬರೀತಾನೆ, ಮಗು ಜನಿಸಿದನೆಂದು ಅಂತಹ ಒಂದು ಮಗು ಹುಟ್ಟಿತು ಅಂತ ಹೇಳಿ ಪುತ್ರೋತ್ಸವವನ್ನು ಮಾಡಿದನು. ರಾಜ ಅತ್ಯಂತ ವೈಭವದಿಂದ, ಅತ್ಯಂತ ಸಂಭ್ರಮದಿಂದ ತನಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿಬಿಟ್ಟು ಆ ಪುತ್ರೋತ್ಸವವನ್ನು ಮಾಡ್ತಾನೆ. ಆದರೆ ದುರಾದೃಷ್ಟವಶಾತ್ ಕೆಲವೇ ದಿನಗಳಲ್ಲಿ ರಾಜನ ಶತ್ರುಗಳು ಬಂದು ಅವನ ನಗರವನ್ನು ಆಕ್ರಮಿಸ್ತಾರೆ. ರಾಜ ಕ್ಷತ್ರಿಯ ಧರ್ಮದಂತೆ ಬಹಳ ವಿಶೇಷವಾಗಿ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಹೋರಾಟ

0: ದಲ್ಲಿ ಮಡಿತಾನೆ. ಈ ಸುದ್ದಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆತನ ಪತ್ನಿ ಮೇಧಾವಿನಿ ಆಕೆಯೂ ಕೂಡ ಸತಿ ಸಹಗಮನ ಪದ್ಧತಿಯಂತೆ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ. ಕವಿ ಇಲ್ಲಿ ಚಿತ್ರಭಾನು ಅನ್ನುವಂಥ ಪದವನ್ನು ಬಳಸಿದ್ದಾನೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿದ್ವಾಂಸರುಗಳು ಹೇಳ್ತಾರೆ ಅದು ಚಿತ್ರಭಾನು ಸಂವತ್ಸರ ಆಗಿತ್ತು ಅಂತ. ಇನ್ನೊಂದು ಅರ್ಥ ಇದೆ, ಚಿತ್ರಭಾನು ಅಂತಂದರೆ ಅಗ್ನಿ ಅಂತ ಹೇಳಿ, ಅಂದರೆ ಆ ಚಿತೆಯನ್ನು ಏರ್ಪಡಿಸಿರ್ತಕ್ಕಂತಹ ಬೆಂಕಿ ಅಂತ. ಅದರೊಳಗಡೆ ಪ್ರವೇಶವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಆ ಒಂದೇ ಅವಧಿಯಲ್ಲಿ ಇಲ್ಲವಾಗ್ತಾರೆ. ಭಾಗ್ಯಶಾಲಿ ಅಂತ ಹೇಳಿದಂತಹ ಮಗು ಅನಾಥವಾಗುತ್ತೆ, ಅದರ ಜೊತೆಗೆ ಆ ರಾಜ್ಯವೂ ಕೂಡ ಅನ್ಯರ ವಶವಾಗುತ್ತೆ. ಹಾಗೆ ಅನ್ಯರ ವಶವಾಗಿರ್ತಕ್ಕಂತಹ ರಾಜ್ಯವನ್ನು ಅವರು ಆಕ್ರಮಿಸಿಕೊಂಡು ಅವರ ಆಳ್ವಿಕೆಗೆ ಒಳಪಟ್ಟಂತಹ ದುಸ್ಥಿತಿಯನ್ನು ನಾನು ಏನೆಂದು ಹೇಳಲಿ ಅಂತ ಹೇಳಿ ನಾರದರು ದುರಂತದ ವ್ಯಥೆಯನ್ನು ಅರ್ಜುನನಲ್ಲಿ ಹೇಳಿಕೊಳ್ತಾರೆ.
1: ಬಳಿ ಕೊರ್ವದಾ

ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ, ತಾಯಿ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಇಂತಹ ಸಂದರ್ಭದಲ್ಲಿ ಮಗುವನ್ನು ನೋಡ್ಕೊಳ್ಳುವಂಥವ್ರು ಯಾರೂ ಕೂಡ ಬಂಧುಗಳಾಗಲಿ ಬೇರೆಯವರಾಗಲಿ ಅಲ್ಲಿ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನು ಎತ್ಕೊಂಡು ಕುಂತಳಾಪುರಕ್ಕೆ ಬರ್ತಾಳೆ. ಯಾಕಪ್ಪ ಅಂತಂದರೆ ಆ ಪ್ರದೇಶವನ್ನು ಶತ್ರುಗಳು ಆಕ್ರಮಿಸಿರ್ತಾರೆ, ಈ ಮಗು ಉಳಿದಿದೆ ಅಂತಂದರೆ ಏನು ಅಪಾಯ ಮಾಡ್ತಾರೋ ಅನ್ನುವಂತಹ ಆತಂಕ ಮತ್ತು ದೂರದೃಷ್ಟಿ ಆ ದಾದಿಗೆ. ಹಾಗಾಗಿ ಆ ರಾಜ್ಯವನ್ನೇ ಬಿಟ್ಟು ಕುಂತಳಾಪುರದ ಕಡೆಗೆ ಬರ್ತಾಳೆ. ಅಲ್ಲಿ ಆಕೆ ಅತ್ಯಂತ ಪ್ರೀತಿಯಿಂದ ಕಷ್ಟಪಟ್ಟು 3 ವರ್ಷದವರೆಗೆ ಆ ಮಗುವನ್ನು ಸಾಕ್ತಾಳೆ. ಆ ಮಗುವಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಇಲ್ಲದಿರುವಾಗ ಮರುಗ್ತಾಳೆ. ರಾಜ ಪುತ್ರ ಆತ, ಅವನಿಗೆ ರಾಜಮನೆಯಲ್ಲಿ ಬೇಕಾದಂಥ ವೈಭೋಗಗಳು, ಸಂಭ್ರಮ ಸಡಗರ ಎಲ್ಲದೂ ಇರಬೇಕಾಗಿತ್ತು. ಆದರೆ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಅನಾಥವಾಗಿರ್ತಕ್ಕಂಥ ಮಗುವಿಗೆ ಈಗ ಆಟಾಡೋದಕ್ಕಾಗಲಿ, ಕೊನೆಗೆ ಊಟ ಮಾಡೋದಕ್ಕಾಗಲಿ ಏನೂ ಇಲ್ಲ ಅಂತ ಹೇಳಿ ಆಕೆಗೆ ಮುರುಕ ಉಂಟಾಗುತ್ತೆ. ಎಷ್ಟು ಕಷ್ಟಪಟ್ಟು ಸಾಕ್ತಾಳಪ್ಪ ಅಂತಂದರೆ ಕುಂತಳ ನಗರದಲ್ಲಿ ಆಕೆ ಭಿಕ್ಷೆಯನ್ನು ಬೇಡಿ ಆ ಮಗುವನ್ನು ಸಲಹುತ್ತಾಳೆ. ಮಗುವಿನ ಆಟ ಬೆಳವಣಿಗೆಯನ್ನು ಕಂಡು ಹಿಗ್ಗುತ್ತಾಳೆ, ಮುದ್ದಿಸ್ತಾಳೆ. ಹಾಗೆ ಸಂಭ್ರಮಿಸಿದಂತಹ ಆಕೆ ದಾದಿ ಆ ಮಗುವಿನ ದುಸ್ಥಿತಿಯನ್ನೂ ಕಂಡು ನಿಟ್ಟುಸಿರನ್ನು ಬಿಡುತ್ತಾ ದಿನ ಕಳೆಯುತ್ತಾಳೆ.

ಮಗುವನ್ನ ಕರ್ಕೊಂಡು ಕುಂತಳ ದೇಶಕ್ಕೆ ಬಂದಿದ್ದಾಳೆ. ಅಲ್ಲಿ ಯಾರೂ ಕೂಡ ಅವಳಿಗೆ ಗೊತ್ತಿರುವಂಥವ್ರಿಲ್ಲ. ಆ ಮಗುವನ್ನು ನೋಡ್ತಾಳೆ. ಸಾಮಾನ್ಯ ಒಂದು ಮಗುವಿಗೆ ಸಿಕ್ಕಬೇಕಾಗಿರ್ತಕ್ಕಂತಹ ವಸ್ತುಗಳು ಮತ್ತು ಸೌಲಭ್ಯಗಳು ಕೂಡ ಆ ಮಗುವಿಗೆ ಸಿಕ್ಕೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದರೆ, ತೊಟ್ಟಿಲಳು ಮಲಗಿಸಲಿಲ್ಲ. ಹುಟ್ಟಿದಂಥ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗಿ ಅದನ್ನು ನಿದ್ದೆ ಬರೆಸಿ ಸಂತೋಷ ಪಡ್ತಕ್ಕಂತಹ ಸಂಭ್ರಮ ಪಡಿಸ್ತಕ್ಕಂತಹ ತಾಯಿ. ಹಾಗೆ ಮಾಡೋಣ ಅಂತಂದರೆ ತೊಟ್ಟಿಲುಗಳಿಲ್ಲ, ಆಡಿಸುವವರಿಲ್ಲ. ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಆಟ, ಅದ್ರ ಜೊತೆ ಒಡನಾಟ ಇದ್ಯಾವುದೂ ಇಲ್ಲ. ಹೊಸ ಉಡುಗೆ ತೊಡುಗೆಗಳಿಲ್ಲ, ಮಗುವಿಗೆ ಹೊಸ ಬಟ್ಟೆಯನ್ನು ಹಾಕಿ ಸಂಭ್ರಮಿಸ್ತಕ್ಕಂತಹದ್ದಿಲ್ಲ. ಬೇಡ ಹೋಗಲಿ, ಇರೋದಕ್ಕೆ ಒಂದು ಸಾಮಾನ್ಯ ಮನೆ ಕೂಡ ಇಲ್ಲ. ನೀರು ಎಣ್ಣೆ ಯಾವುದೂ ಕೂಡ ಇಲ್ಲ. ಎರೆಯಲು ಎಣ್ಣೆ ಇಲ್ಲ, ಹಾಲು ಬೆಣ್ಣೆಗಳಿಲ್ಲ, ಪ್ರೀತಿಸಿ ನಲಿಯುವ ತಂದೆ ತಾಯಿಗಳಿಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಎಲ್ಲರಿಗಿಂತ ಅತ್ಯಂತ ಪ್ರೀತಿಯನ್ನು ತೋರಿಸುವಂಥದ್ದು ಒಂದು ಮಗುವಿಗೆ ಅಥವಾ ಕರುಣ ಸಂಬಂಧ ಇರತಕ್ಕಂಥದ್ದು ತಂದೆ ತಾಯಿಗಳು. ಹುಟ್ಟಿದಂತಹ ಮಗುವಿಗೆ ಕೆಲವೇ ದಿನಗಳಲ್ಲಿ ತಂದೆ ತಾಯಿ ಕೂಡ ಇಲ್ಲದಾಗಿದ್ದಾರೆ. ಈಗ ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾಳೆ ಅಂತಂದರೆ, ನಿನ್ನ ತಂದೆ ಭೂವಡೆಯನಾಗಿದ್ದಂತಹ ಕೇರಳ ಅಧಿಪತಿ, ಅವನು ಹರಕೆ ಹೊತ್ತು ನಿನ್ನನ್ನು ಈ ಸ್ಥಿತಿಗಾಗಿ ಪಡೆದನೆ. ಎಂತಹ ಮುರುಕ ಹುಟ್ಟಿಸುವಂಥ ತೀಕ್ಷ್ಣವಾಗಿರ್ತಕ್ಕಂಥ ಮಾತು. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡಬೇಕು ಅಂತೇಳಿ ಹರಕೆ ಹೊತ್ತು ನಿನ್ನನ್ನು ಪಡೆದನೇ. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡುವ ನನ್ನ ಕಣ್ಣುಗಳಾದರೂ ಒಡೆದು ಹೋಗಬಾರದೆ. ಎಂಥ ಮಾತು, ನನ್ನ ಕಣ್ಣುಗಳೇ ಒಡೆದು ಹೋಗಲಿ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಾ ಅತ್ಯಂತ ದುಃಖದಿಂದ ಅತ್ಯಂತ ಮುರುಕದಿಂದ ಆಕೆ ತನ್ನ ದಿನವನ್ನು ಕಳೆದಳು.

ಎರಡು ಮೂರು ವರ್ಷದ ಮಗು ಹೇಗಿರುತ್ತೆ, ಅದರ ಚಟುವಟಿಕೆ ಏನು ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣವನ್ನು ಕವಿ ಇಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ಮೊಳಕೆ ಒಡೆವ ಹಲ್ಲುಗಳು ಆಗ ತಾನೇ ಆ ವಸಡಿನ ಮಧ್ಯದಲ್ಲಿ ಬಿಳಿಯಾಗಿ ಕಾಣಿಸ್ಕೊಳ್ತಕ್ಕಂತಹ ಚಿಗುರಿನ ರೂಪದ ಹಲ್ಲುಗಳು. ತೊದಲ ನೋಡಿ ಆಡು ಮಾತು ಸ್ಪಷ್ಟವಾಗಿಲ್ದಲೇ ಮಾತಾಡುವುದಕ್ಕೆ ಪ್ರಯತ್ನ ಪಡುವಂತಹ ಒಂದು ಮಗುವಿನ ರೂಪ. ಸುರಿವ ಜೊಲ್ಲು, ಜೊಲ್ಲು ಸುರಿಸ್ಕೊಂಡು ಹೊಳೆವ ಸೌಂದರ್ಯ, ಆ ಮುಖದ ಕಾಂತಿ, ಆ ಮುಗ್ಧತೆ ಮತ್ತು ಸೌಂದರ್ಯದ ಎರಡೂ ಕೂಡ ಕೂಡಿ ನಗು ಮೊಗ, ಮುಖ ನಗ್ತಾ ಇದೆಯೇನೋ ಯಾವಾಗ್ಲೂ ಎನ್ನುವಂತಹ ರೀತಿಯಲ್ಲಿ. ಹೊಳೆವ ಕಣ್ಣುಗಳ ಸೊಗಸು, ಚಲುವಾದ ಮುಖ, ವಿಶಾಲವಾದ ಹಣೆ, ಗುಂಗರು ಕೂದಲು, ಅಂಬೆಗಾಲಿಡುವ ಸೊಗಸು, ಸುಳಿಯಂತಿರುವ ಹೊಕ್ಕಳು, ದುಂಡಾದ ತೊಡೆ, ಮೈ ಮೃದುವಾಗಿರುವಂತಹ ತೋಳು, ಸೊಗಸಾದ ಮುಖವನ್ನು ನಲಿದಾಡುವಂತಹ ಈ ಮಗುವನ್ನು ಯಾರೂ ಕೂಡ ನಲಿದಾಡಿಸುವವರಿಲ್ಲವಲ್ಲ, ಅದರ ಜೊತೆ ಆಟಾಡುವವರಿಲ್ವಲ್ಲ, ಅದರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವವರಿಲ್ವಲ್ಲ ಅಂತ ಹೇಳಿ ಆಕೆ ಮರುಗ್ತಾ ಇದ್ಲು ಅನ್ನುವಂಥದ್ದನ್ನು ಕವಿ ಇಲ್ಲಿ ಆ ಮಗುವಿನ ಸೌಂದರ್ಯ, ಆ ದಾದಿಯ ದುಃಖ ಎರಡೂ ಕೂಡ ಒಟ್ಟಿಗೆ ನಮಗೆ ಒಂದು ಕಡೆ ಮಗುವಿನ ಸೌಂದರ್ಯಕ್ಕೆ ನಾವು ಬೆರಗಾಗುವಂತೆ, ದಾದಿಯ ನೋವಿಗೆ ನಾವು ಕರುಣೆಯನ್ನು ವ್ಯಕ್ತಪಡಿಸುವಂತೆ, ಅನುಕಂಪ ಹುಟ್ಟುವಂತೆ ಕವಿ ಇಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾನೆ.

0: ಈಡಾದನು ಪಸುಳೇ
1: ದುಃಖದ ಆಂತರ್ಯದಲ್ಲಿ ಆಶಾಭಾವನೆ ಇರ್ತದೆ ಎನ್ನುವಂಥ ಮಾತಿದೆ. ದಾದಿಗೆ ಮಗುವಿನ ಸೌಂದರ್ಯ ಅದು ಚಟುವಟಿಕೆಗಳನ್ನು ನೋಡಿ ಆಶಾಭಾವನೆ ಹೋಗ್ತಾ ಇದೆ. ಆ ಮಗುವನ್ನು ಸಲಹೋದಕ್ಕೆ ಯಾರು ಇಲ್ವಲ್ಲ, ಏನು ಆಗ್ತಾ ಇಲ್ವಲ್ಲ ಅನ್ನುವಂತಹ ದುಃಖ ಇದೆ. ಆದರೂ ಕೂಡ ಆ ಮಗು ಆಟ ಆಡ್ತಕ್ಕಂಥ ಅದರ ಚಟುವಟಿಕೆಗಳನ್ನು ಅದರ ರೂಪವನ್ನು ನೋಡಿ ಹಿಗ್ಗುತ್ತಾಳಂತೆ. ಅದೇ ಕ್ಷಣದಲ್ಲೇ ಅಂತಹ ಮಗುವಿಗೆ ಒಂದು ಸರಿಯಾದ ಪೋಷಣೆ ಇಲ್ವಲ್ಲ ಅಂಥೇಳಿ ದುಃಖ್ತಾಳಂತೆ. ಹೀಗೆ ಸಲುಹಿ, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ, ಅದೇ ರೀತಿ ಸಾಕಿ ಆಕೆ ದಿನವನ್ನು ಕಳಿತಾಳೆ. ನಡೆ ನುಡಿಗಳನ್ನು ಕಲಿಸುವಂತಹ ಸಮಯಕ್ಕೆ ವಿಧಿ ಮತ್ತೆ ಒಂದು ರೀತಿಯಲ್ಲಿ ಆಟವನ್ನು ಆಡ್ತದೆ. ಆಕೆಗೆ ರೋಗ ಬಂದು ತೀರ್ಕೊಳ್ತಾಳೆ. ಕವಿ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತಂದರೆ, ಕಾಲನ ಅರಮನೆಗೈದಿದ್ದಾಳೆ, ಕಾಲನ ಅರಮನೆಗೆ ಹೋದ್ಲು, ಸತ್ತೋದ್ಲು ಅಂತ. ನಿಜವಾಗ್ಲೂ ಮಗು ಅನಾಥವಾಗಿದ್ದೀಗ ಅಂತೇಳಿ ಅನಿಸ್ತದೆ. ತಂದೆ ತಾಯಿಯನ್ನು ಕಳ್ಕೊಂಡಾಗ ಆ ತಕ್ಷಣ ಮುಂದಾಲೋಚನೆಯಿಂದ ಯೋಚನೆ ಮಾಡಿರ್ತಕ್ಕಂಥ ದಾದಿ ತಂದು ಅದನ್ನು ರಕ್ಷಿಸ್ತಾಳೆ, ಸಾಕ್ತಾಳೆ. ಆದರೆ ಈಗ ಏಕಾಂಗಿಯಾಗಿ ಇದ್ದಂತಹ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಮಗುವಿಗೆ ಯಾರೂ ದಿಕ್ಕಿಲ್ಲದಂತೆ ಅನಾಥವಾಗುತ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ತಂದೆ ತಾಯಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀಲಿಲ್ಲ, ಈ ದಾದಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀತಾನೆ. ಆದರೂ ಕೂಡ ಆ ಮಗುವಿನ ಅದೃಷ್ಟ ಯಾವ ರೀತಿ ಇತ್ತು ಅಂತಂದರೆ, ದಾದಿ ತೀರ್ಕೊಂಡಾದ ನಂತರದಲ್ಲಿ ಇಡೀ ಕುಂತಳ ಪಟ್ಟಣದ ಎಲ್ಲರ ಅನುಕಂಪೆಗೆ, ಕರುಣೆಗೆ, ಪ್ರೀತಿಗೆ ಪಾತ್ರವಾಗ್ತದೆ ಆ ಮಗು.

0: ಹೊಸದು ತಮ್ಮ ತಮ್ಮ ಮಕ್ಕಳೊಡನೆ ಮಲಗಿಸುವರು.
1: ಹೆಣ್ಣು ಕರುಣಾಮಯಿ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಈ ಪದ್ಯವನ್ನು ನೋಡಿದರೆ ಗೊತ್ತಾಗ್ತದೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರೋದನ್ನು ಕಂಡಂತಹ ಮಹಿಳೆಯರು ಕರೆ ಕರೆದು ಒಬ್ಬೊಬ್ಬರೇ ಆ ಮಗುವನ್ನು ಕರೆದು ಕರೆದು ಹಣ್ಣು ಕಜ್ಜಾಯ ಸಕ್ಕರೆ ಇದನ್ನೆಲ್ಲ ಕೊಡುವರು. ಕವಿ ಇಲ್ಲಿ ಬಹಳ ವಿಶೇಷವಾಗಿ ಬಳಸಿದ್ದಾನೆ. ಬೇರೆ ವಸ್ತುಗಳನ್ನು ಯಾಕೆ ಹೇಳಿಲ್ಲ ಅಂತಂದರೆ, ಉತ್ತಮವಾದ ಫಲ ಕಜ್ಜಾಯ ಸಕ್ಕರೆ ಇದಿಷ್ಟೂ ಕೂಡ ವಿಷ್ಣುವಿಗೆ ಪ್ರೀತಿಯಂತೆ. ಇಲ್ಲೂ ಕೂಡ ಭಾಗವತದ ಧ್ವನಿಯನ್ನು ಕವಿ ಎಷ್ಟು ಸೂಕ್ಷ್ಮವಾಗಿ ತಂದಿದ್ದಾನೆ ಅಂತಂದರೆ, ಆ ಮಗುವಿಗೆ ಮಹಿಳೆಯರೆಲ್ಲ ಕರೆದು ಅದನ್ನು ಕೊಡ್ತಾ ಇದ್ರಂತೆ. ಅದು ಅಲ್ಲದಲೇ ಚಿಕ್ಕ ಮಕ್ಕಳಿಗೆ ಈ ಸಿಹಿ ಮತ್ತು ಹಣ್ಣು ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಆ ಕುಂತಳಪುರದ ಮಹಿಳೆಯರೆಲ್ಲರೂ ಕೂಡ ಕರೆದು ಅದನ್ನು ಕೊಡುವುದರ ಜೊತೆಗೆ ಎತ್ತಿಕೊಂಡು ಮುದ್ದಿಸಿ ತೊದಲ ನುಡಿಗಳನ್ನು ಆಲಿಸಿ ಸಂಭ್ರಮಿಸುವರು. ಅಷ್ಟೇ ಅಲ್ಲ, ಸ್ನಾನ ಮಾಡಿಸಿ ಮಡಿ ಬಟ್ಟೆಗಳನ್ನು ಉಡಿಸಿ ತಮ್ಮ ಮಕ್ಕಳ ಜೊತೆಯಲ್ಲಿ ಮಲಗಿಸಿಕೊಂಡು ಸಂಭ್ರಮಿಸುತ್ತಿದ್ದರು. ಈ ಮಗುವಿಗೆ

ಮಗಳಿಗೆ ದಾದಿ ತೀರ್ಕೊಂಡ್ರೂ ಕೂಡ, ಅನಾಥವಾದರೂ ಕೂಡ, ಇಡೀ ಕುಂತಳಪುರದ ಮಹಿಳೆಯರು ಆ ಮಗುವಿಗೆ ತಮ್ಮ ತಾಯಿಯ ಪ್ರೀತಿಯನ್ನು, ಸಂಭ್ರಮವನ್ನು, ಸಂತೋಷವನ್ನು ಧಾರೆ ಎರೆದರು ಅನ್ನುವಂಥದ್ದನ್ನು ಕವಿ ವಿಶೇಷವಾಗಿ ವರ್ಣಿಸಿದನು.

ಬೇರೆಯವರ ಪಾಲನೆಯಲ್ಲೇ ಆಡಿ ಬೆಳೆಯುತ್ತಿದ್ದಂತಹ, ಬೀದಿಯಲ್ಲಿ ಎಲ್ಲ ಮಕ್ಕಳೊಡನೆ ಆಟವಾಡುತ್ತಿದ್ದಂತಹ, ಸಂತಸ ಸಂಭ್ರಮದಿಂದ ಇದ್ದಂತಹ ಮಗುವನ್ನು ಆ ಕುಂತಳಪುರದ ವೇಶ್ಯೆಯರು ಕೂಡ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದರು. ಕರ್ಕೊಂಡು ಹೋಗಿ ಅವನನ್ನು ಮುದ್ದಿಸ್ತಾ ಇದ್ದರು, ಅವನಿಗೆ ಸುಗಂಧವನ್ನು ಪೂಜಿಸ್ತಾ ಇದ್ದರು, ತಿಲಕವನ್ನಿಟ್ಟು ಹೂವನ್ನು ಮುಡಿಸಿ ಕರ್ಪೂರ ವೀಳಯವನ್ನು ಕೊಟ್ಟು ಬಗೆ ಬಗೆಯ ಉಡುಗೆಗಳಿಂದ ಸಿಂಗರಿಸುತ್ತಿದ್ದರು. ಕವಿ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂತಂದರೆ, ತಾಯಿ ಹೃದಯದ ಮಾತೆಯರು ಅವನನ್ನು ಎಣ್ಣೆಯನ್ನು ಎರೆದು ಮಲಗಿಸಿ ಅವನನ್ನು ಆಶೀರ್ವದಿಸಿ ಸಂತೋಷಪಟ್ಟರೆ, ಅಲ್ಲಿನ ಇದ್ದಂತಹ ಕನ್ಯೆಯರು ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಅಲಂಕಾರವನ್ನು ಮಾಡಿ ಸಂಭ್ರಮಿಸ್ತಾ ಇದ್ದರು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಎರಡೂ ರೀತಿಯ ಪಾಲನೆಗಳು ಸಿಗ್ತಾ ಇತ್ತು. ಹೇಗೆ ರಾಜನ ಆಶ್ರಯದಲ್ಲಿದ್ದರೆ ತಿಲಕ, ಹೂ ಮುಡಿಸುವುದು, ಸುಗಂಧ ಇದೆಲ್ಲವೂ ಸಿಗ್ತಾ ಇತ್ತು, ಅದಕ್ಕೇನು ಕೊರತೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಕವಿ ಇಲ್ಲಿ ತಂದಿದ್ದಾನೆ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ.

0: ಈ ಮಗುವಿನ ವಿಶೇಷತೆ ಎರಡು. ಒಂದು, ಆ ಮಗುವಿಗಿದ್ದಂಥ ಸುಂದರವಾದ ರೂಪ. ಮತ್ತೊಂದು, ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲರ ಜೊತೆಯಲ್ಲಿ ಬೆರೆಯುವಂತಹ ಗುಣ. ಹೀಗೆ ಅನಾಥವಾಗಿದ್ದರೂ ಕೂಡ ಮಗು ಇಡೀ ಬೀದಿಯಲ್ಲಿ, ಇಡೀ ಪಟ್ಟಣದಲ್ಲಿ ಆಡುವಂತಹ ಎಲ್ಲ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಎಲ್ಲ ವಿಷಯಗಳನ್ನು, ಹೊಸ ವಿಷಯಗಳು ಅನ್ನುವಂತಹ ಅಚ್ಚರಿಯಿಂದ, ಆಸಕ್ತಿಯಿಂದ ನೋಡ್ತಾ ಇದ್ದ. ಜೊತೆಗೆ ಬಾಲಕರ ಜೊತೆಯಲ್ಲಿ ಅವರವರ ಮನೆಗಳಿಗೆ ಹೋಗಿ ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದ. ಎಲ್ಲರೂ ಮುದ್ದಿಸುವಂತೆ ಅವನ ವರ್ತನೆಗಳಿದ್ದು, ಹಾಡುವವರ, ನೋಡುವವರ, ಕೆಲಸ ಮಾಡುವವರ ಗುಂಪಿನಲ್ಲಿ ತಾನೂ ಒಬ್ಬನಾಗಿರುತ್ತಿದ್ದ. ಅದರ ಜೊತೆಗೆ ಮಕ್ಕಳ ತಂದೆ ತಾಯಿಗಳ ಜೊತೆಯಲ್ಲಿ ಇವನೂ ಅವರ ಮಗನಂತೆ ವರ್ತಿಸ್ತಾ ಇದ್ದ. ಯಾರ ಆಟಕ್ಕೆ ಕರೆದರೂ ಕೂಡ ಅವ್ರ ಜೊತೆ ಹೋಗ್ತಾ ಇದ್ದ. ಹೀಗಾಗಿ ಆಡುವವರಲ್ಲಿ, ಪೋಷಕರಲ್ಲಿ, ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನು ಸಂಪಾದಿಸಿದ್ದು ಚಂದ್ರಹಾಸನ ಬಾಲ್ಯದ ಒಂದು ವೈಶಿಷ್ಟ್ಯ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ, ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು, ಇಂದು ಸಂಜೆ ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಅಜಯ್ ಸಿಂಗ್, ಎನ್ ಚಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಗಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ 3 ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದು, ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2 ರಿಂದ ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೇಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ರೂಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆಯಿಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ ಮಳೆಯಿಂದ ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1819 ಅಡಿಗಳಾಗಿದ್ದು 1781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು ಅಂಬೆವಾಡಿ ಗ್ರಾಮಗಳಲ್ಲಿ 100 ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು 0.5 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
7: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹಿ ಬದಲ್ತಾ.
2: ರೂಪ ನಹಿ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ ಮುಜೆ ಯಾದ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹಿ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ ಗೊತ್ತಾಯ್ತು. ಚೋಟೆ ಮೂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ್ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ ಅಬ್ ಮೇ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾಂ ಹಾಂ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾಂ ಕ್ಯೂ ನಹಿ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ. ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹಿ ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ,
3: ಆಪ್ ಭಲಾ ತೋ ಜಗ್ ಭಲ, ಆಪ್ ಭಲಾ ತೋ ಜಗ್ ಭಲ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
3: ಚಾರ್ ದಿನ ಕಿ ಚಾಂದನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
3: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, सहज पके तो,
1: सहज पके सो मीठा होए,
3: सहज पके सो मीठा होए। इसका अर्थ सोच समझकर किए गए कार्यों का परिणाम अच्छा ही होता है।
1: गुरुजी, मुझे कुछ संदेह है कि हम इन लोकोक्तियों को कैसे प्रयोग कर सकते हैं।
3: कौन सा बताओ?
1: जैसे अंधे की लकड़ी, आंखें चुराना, अंग अंग मुस्कुराना, 19-20 का अंतर, नाक पर गुस्सा।
4: अरे, यह वैसा नहीं है जैसा हमने अब तक सीखा है गुरुजी। यह स्वतंत्र वाक नहीं है।
3: हाँ, शरण्या ठीक कहती है। इसे हिंदी भाषा में मुहावरे कहते हैं। मुहावरों का प्रयोग वाक्यों में होता है। मुहावरा वाक्यांश होते हैं। इसके प्रयोग से वाक्य प्रभावशाली हो जाते हैं। वाक्य रोचक और चमत्कारी हो जाते हैं। मुहावरे शब्दों के लाक्षणिक प्रयोग होते हैं। ये किसी वाक्य के भीतर होते हैं। यदि मुहावरा वाक्य से निकाला दिया जाए तो उसकी बहुत कुछ शोभा जाती है। मुहावरों को वाक्यों में प्रयोग करना चाहिए। मुहावरे स्वतंत्र वाक्य नहीं है, ये वाक्यांश है। जैसे अंग अंग मुस्कुराना, पुत्री की प्रशंसा सुनकर माता पिता अंग अंग मुस्कुराए, इसका अर्थ प्रसन्न होना। अंधे की लकड़ी, तुम इस मुहावरे का प्रयोग करो।
4: हाँ गुरुजी, मोहन माता पिता के लिए अंधे की लकड़ी के समान है।
3: अच्छा यशस, तुम कुछ प्रयोग करना चाहते हो?
1: हाँ गुरुजी, मैं प्रयोग करूंगा।
3: आंखें चुराना, इसका अर्थ बच कर रहना।
1: बच्चे अध्यापक को देखते ही आंखें चुराकर निकल जाते हैं।
3: दोनों बहनों में 19-20 का अंतर है। इस वाक्य में 19-20 का अंतर का अर्थ क्या होगा शरण्या?
4: हाँ गुरुजी, अंतर बहुत कम, यानी बहुत कम अंतर।
1: इन मुहावरों को मैं पढूं गुरुजी?
3: हाँ हाँ, जरूर पढ़ो।

0: گردن جھکانا یعنی لجت ہونا، 420 کرنا دھوکہ دینا، گلے کا ہار بہت پریا، ناک کٹنا اپمانت کرنا، پیٹھ دکھانا ہار کر پیچھے ہٹنا۔
1: ہاں، پیٹھ دکھانا ہار کر پیچھے ہٹنا، ہندی بھاشا میں لگ بھگ 1000 محاورے ہیں، لوکوکتیوں کو کہاوت بھی کہتے ہیں۔ محاورہ ایک عربی بھاشا کے شبد ہے، انہیں انگریزی میں ایڈیم کہتے ہیں، سنسکرت بھاشا میں واگ دھارا کہتے ہیں۔ ان محاوروں کو پڑھو۔
2: آنکھیں چار ہونا مطلب آمنے سامنے ہونا،
0: آنکھیں کھلنا مطلب سمجھنا،
2: کان کھول کر سننا مطلب ساودھان رہنا،
0: ناک پر غصہ ترنت کرودھت ہونا،
2: منہ چپانا لجت ہونا،
0: دانتوں تلے انگلی دبانا چکت ہونا،
2: سر پھر جانا پاگل ہونا،
0: سر پر بھوت سوار ہونا دھن سوار ہونا،
2: باتوں بنانا بہانہ کرنا،
1: باتیں بنانا بہانہ کرنا۔ ಇದೇ ರೀತಿ ಕನ್ನಡ ಇಂಗ್ಲಿಷ್ ಭಾಷೆಯ ಕೆಲವು ಗಾದೆಗಳು, ಪ್ರಾವರ್ಬ್ಸ್ ಮತ್ತು ಈಡಿಯಮ್ಸ್, ಈಡಿಯಮ್ಯಾಟಿಕ್ ಫ್ರೇಸಸ್, ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನು ಬರವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. अच्छा बच्चों, हमने आज अब तक क्या कुछ सीखा है इसके बारे में आप लोगों को कुछ प्रश्न पूछूंगी, क्या आप उत्तर बता सकते हो?
2: हाँ गुरुजी।
0: जरूर गुरुजी।
1: लोकोक्तियां अंदरे येनो?
0: लोक में प्रचलित उक्ति, यह शब्द लोक और उक्ति शब्द से मिलकर बना है। यह स्वतंत्र वाक्य है। वाक्यों में प्रयोग करते समय इनका रूप नहीं बदलता।
1: जैसे बोया पेड़ बबूल का, आम कहां से होई। शरण्या, अब तुम मुहावरे के बारे में बता सकते हो? मुहावरा अंदरे येनो?
2: मुहावरा वाक्यांश होता है, इसका प्रयोग वाक्यों में होता है। जैसे मोहन माता पिता के लिए अंधे की लकड़ी के समान है।
1: आज हम इस विषय पर कुछ पाठ सीखा है। यशस और शरण्या, हम इस पाठ को यही समाप्त करेंगे।
2: धन्यवाद गुरुजी।
0: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯಾ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ 6:30. ಇನ್ನು ಕೃಷಿ ರಂಗ ಕಾರ್ಯಕ್ರಮ 6:51. ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳ ಕುರಿತಾಗಿ ಡಾಕ್ಟರ್ ಯಶಿಕಾ ಎಂಪಿ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಆಲಿಸಬಹುದು. ಶ್ರೋತೃಗಳೇ ಗಮನಿಸಿ, 7:45 8:15, 8:30 ಸಿರಿಗಂಧ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ 8:15. 9:15 ಕೆವಿ ಮುರುಗೇಶ್ ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. ಇನ್ನು ರಾತ್ರಿ 9:30 ಕಾರ್ಯಕ್ರಮ ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ ನೀವು ಕೇಳಬಹುದು.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:30 ಸೆಕೆಂಡುಗಳು. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: श्रोताओ, अभी आपने सुना कार्यक्रम राग शंकरा, और अब इसी के साथ हमारा आज का उमंग कार्यक्रम यहीं पर समाप्त होता है। तो अब अजीत
1: और उमंग कार्यक्रम की तकनीकी टीम यानी
0: सौम्या मलिक,
1: जगबंधु और मुकुल के साथ विमलेश को आज्ञा दीजिए।
0: नमस्कार।
2: उमंग उमंग उमंग उमंग।
3: स्नेहितरे, इदुवरेगू प्रायोजित कार्यक्रम उमंग केळिद्री, इदीग न्यायवाणी
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್, ನಮಸ್ಕಾರ.
6: ಸರ್, ನಮಸ್ತೆ ಸರ್.
5: ಈಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪರೀಕ್ಷೆಗಳಲ್ಲಿ ನಕಲು ಮಾಡುವುದು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಕಾನೂನಿನಡಿನಲ್ಲಿ ಇದು ಯಾವ ರೀತಿಯಾದಂತಹ ಅಪರಾಧ ಅನ್ನೋದನ್ನ ತಾವು ತಿಳಿಸಿದಿರಿ.

0: ಈಗ ಈ ಪರೀಕ್ಷಾ ಫಲಿತಾಂಶಗಳಲ್ಲಿ ವಂಚನೆ ಅಥವಾ ಅಕ್ರಮ ಕಂಡು ಬಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಸರ್, ಅದ್ರ ಬಗ್ಗೆ ತಿಳಿಸಿ.
1: ಪ್ರಶ್ನೆ ಪತ್ರಿಕೆ ನಂತರದಲ್ಲಿ ತಮ್ಮ ಫಲಿತಾಂಶದಲ್ಲಿ ಆಗ್ತಾ ಇರುವಂತಹ ನಕಲು ಏನಿದೆ ಅಂದ್ರೆ ಸಾಕಷ್ಟು
0: ತಿದ್ದುಪಡಿಗಳು,
1: ಒಂದು ಆತ್ಮಸ್ಥೈರ್ಯ ಇಟ್ಕೊಂಡು ಈ ಪರೀಕ್ಷೆಯನ್ನ ಎದುರಿಸಿ ನಂತರದಲ್ಲಿ ಬರುವಂತಹ ಫಲಿತಾಂಶ ಅವರ ವಿದ್ಯಾರ್ಥಿ ಜೀವನಕ್ಕೆ ಅಂತಿಮವಾಗಿರಲ್ಲ. ಈ ಅಕ್ರಮವಾಗಿ ವಂಚನೆಯನ್ನ ಮಾಡ್ತಾರೆ ಫಲಿತಾಂಶದಲ್ಲಿ, ಅಂತಹ ವಿದ್ಯಾಸಂಸ್ಥೆಯ ಮಾನ್ಯತೆಯನ್ನೇ ರದ್ದು ಮಾಡುವಂತದ್ದು ಬಹಳಷ್ಟು ನಡೀತಾ ಇದೆ ಸರ್. ಜೊತೆಗೆ ಏನು ಅಕ್ರಮದಲ್ಲಿ ತಂಡವಾಗಿ ಭಾಗಿಯಾಗಿದ್ರೆ ಒಂದು ಗ್ರೂಪಲ್ಲಿ ಒಂದು 5 ಜನ 10 ಜನ ಇರ್ತಾರೆ, 5 ಜನ ಸೇರ್ಕೊಂಡು ಫಲಿತಾಂಶದಲ್ಲಿ ಮೋಸ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು 5 ವರ್ಷದವರೆಗೂ ಸಹಿತ ಶಿಕ್ಷೆಯನ್ನು ಒಳಪಡಿಸುವಂಥದ್ದು ನಮ್ಮ ಹೊಸ ಏನು ಕಾಯ್ದೆ ಇದೆ BNS ಅದರಲ್ಲಿದೆ ಸರ್. ಜೊತೆಗೆ ಸರ್ಕಾರಿ ಖಾಸಗಿ ಸಿಬ್ಬಂದಿಗಳು ಭಾಗಿಯಾಗಿದ್ರೆ ಅಂತಹ ಸೇವೆ ಅಮಾನತ್ತು ರದ್ದು ಮಾಡುವಂಥದ್ದು ಸಹಿತ ನಮ್ಮ ಕಾನೂನಲ್ಲಿ ಇದೆ ಸರ್.
0: ಸಿಬ್ಬಂದಿ ವರ್ಗ ಯಾರ್ಯಾರು ಅದರಲ್ಲಿ ಸೇರ್ಕೊಂಡಿರ್ತಾರೆ ಅವರನ್ನ ಅಮಾನತ್ತು ಮಾಡಬಹುದು.
1: ಜೊತೆಗೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ನು ಸಹಿತ ಅವ್ರ ಮೇಲೆ ತೋರಿಸುವಂತದ್ದು. ಜೊತೆಗೆ ಬಹಳಷ್ಟು ಸಹಾಯಕವಾಣಿಗಳಿದಾವೆ, 0802331075 ಮತ್ತೆ 0802331076. ಜೊತೆಗೆ 112 ತುರ್ತು ಸಹಾಯವಾಣಿ, ಪೊಲೀಸ್ ಇಲಾಖೆಯ ತುರ್ತು ಸಹಾಯವಾಣಿ ಇದೆ. ಜೊತೆಗೆ ಯಾವ ಶಾಲೆ ಅಥವಾ ಯಾವ ಸಂಸ್ಥೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ದುರುಪಯೋಗವನ್ನು
0: ಮಾಡಿದ್ದಾರೆ
1: ಅವ್ರಿಗೆ DDPI ಅವ್ರ ಮೂಲಕವಾಗಿ ಕಚೇರಿ ಮೂಲಕವಾಗಿ ದೂರನ್ನ ಸಲ್ಲಿಸಿ ಅವರ ಮಾನ್ಯತೆಯನ್ನು ರದ್ದುಪಡಿಸಬಹುದು. ಜೊತೆಗೆ ಶಿಕ್ಷಕರಾಗಿದ್ರೆ ಅವರ ಸೇವೆಯಿಂದ ವಜಾ ಮಾಡಿಸಬಹುದು. ಹಲವಾರು ರೀತಿಯಾದಂತಹ ಕಾನೂನುಗಳು ಇದರಲ್ಲಿದೆ ಸರ್. ಹಾಗಾಗಿ ಇಂಥದ್ದು ಶೇಕಡವಾರು ಕಡಿಮೆ ಇದ್ರೂ ಸಹಿತ ಇಂತಹ ಅಂಶಗಳಿಗೆ ನಾವು ಒಳಪಡಬಾರದು ಅನ್ನುವಂಥದ್ದು ನಾವು ಗಮನಿಸಬೇಕು.
0: ಇವತ್ತು RTI ಆಕ್ಟ್ ಮೂಲಕವಾಗಿ ಸಾಕಷ್ಟು ವಿವರಗಳನ್ನ ಎಲ್ಲರೂ ಕೂಡ ಪಡ್ಕೊಳ್ತಾರೆ.
1: ಹೌದು,
0: ಈಗ ಫಲಿತಾಂಶ ಬಂದಾಗ ಫಲಿತಾಂಶ ಪಟ್ಟಿನಲ್ಲಿ ನಮೂದಾಗಿರುವಂತಹ ಪರ್ಸೆಂಟೇಜ್ ಸುಮ್ಮನೆ ಹೆಚ್ಚಿಗೆ ಇತ್ತಂತ ತಿಳ್ಕೊಳ್ಳಿ, ಆದ್ರೆ ಮೂಲ ದಾಖಲೆಗಳಲ್ಲಿ ಏನಿದೆ ಅಂತ ಅನ್ನೋದನ್ನು ಕೂಡ ಮಾಹಿತಿ ತಗೊಂಡು ಅವತ್ತು ಹೇಗೆ ನೀವು ಅಲ್ಲಿ ತಪ್ಪಾಗಿ ತೋರಿಸಿದ್ದೀರಿ ಅಂತ ಮಾಹಿತಿನೂ ಕೂಡ ತಗೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಆಯ್ಕೆ ಪಟ್ಟಿ ಅದು ಪ್ರಕಟ ಆದಾಗ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದೆಲ್ಲ ಇರುತ್ತೆ. ಅಂದ್ರೆ ಯಾರಾದರೂ ಕೂಡ ಯಾವುದೇ ಮಾಹಿತಿಯನ್ನ ಹೇಗಾದ್ರೂ ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈ ಫಲಿತಾಂಶಗಳಲ್ಲಿ ವಂಚನೆ ಮಾಡೋದಾಗ್ಲಿ ಅದರಲ್ಲಿ ಏನಾದರೂ ಅಕ್ರಮ ಏನಾದರೂ ಮಾಡಕ್ ಹೋದ್ರೆ ಅವ್ರು ಸಿಕ್ಕಿ ಬೀಳ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ ಅಂತ ಅನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮಂಜೇಶ್ ವಕೀಲವರೇ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಮೊದಲೇ ಪ್ರಶ್ನೆ ಹೀಗಿದೆ ನೋಡಿ, 1979 ಬಂದಂತಹ ಕನ್ನಡದ ಈ ಚಿತ್ರ 1976 ಬಂದಂತಹ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನ ಪಡೆದುಕೊಂಡಿತ್ತು. ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ನಟಿಸಿದಂತಹ ಕನ್ನಡದ ಈ ಚಿತ್ರದ ಹೆಸರೇನು? ಇನ್ನೊಂದು ಸಣ್ಣ ಹಿಂಟ್ ಕೊಡೋದಾದ್ರೆ, 1978 ಈ ಚಿತ್ರ ತೆಲುಗಿನಲ್ಲಿ ರಾಮಕೃಷ್ಣಲು ಆಗಿ ಬಂದಿತ್ತು. 1979 ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ಅವರು ನಡೆಸಿದಂತಹ ಕನ್ನಡದ ಈ ಚಿತ್ರ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡ ಹಾಗೆ ಕಾಣ್ತಿತ್ತು. ಯಾವುದು ಈ ಕನ್ನಡದ ಚಿತ್ರ, ಕನ್ನಡ ಚಿತ್ರದ ಹೆಸರನ್ನ ನೀವು ನಮಗೆ ತಿಳಿಸ್ಬೇಕು. ಒಂದೇ ಒಂದು ಮತ್ತೊಂದು ಹಿಂಟನ್ನು ಕೊಡೋದಾದ್ರೆ, ಕಳ್ಳ ಅಂತ ಬರುತ್ತೆ, ಆಯ್ತಾ, ಕಳ್ಳತನ ಆ ಥರ ಏನಾದರೂ ಲೈಟಾಗಿ ಯೋಚನೆ ಮಾಡಿ ನಿಮಗೆ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈಗ ಚಂದದ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ ಕಲಾವಕಾಶದ ನೆಪದಲ್ಲಿ.

ಬನಾರಸ್ ಚಿತ್ರದ ಹಾಡನ್ನ ಕೇಳಿಸ್ಕೊಳ್ತಾ ಇದ್ರಿ ನೀವು, ಮಾಯ ಗಂಗೆ ಅನ್ನುವಂಥ ಗೀತೆ. ಬೆಳಕಿನ ಕವಿತೆ ಹಾಡನ್ನ ಸದಾ ಕೇಳಿಸ್ಕೊಳ್ತಾ ಇರ್ತೀವಿ. ಈ ಒಂದು ಹಾಡು ಎಕ್ಸ್ಪೆರಿಮೆಂಟ್ ಅಂತ ಹಾಕಿದ್ದು, ಇಷ್ಟ ಆಯಿತು ಅಂತ ಅನ್ಸುತ್ತೆ. ಯಾರೆಲ್ಲ ಕೂಡ ಸರಿಯಾಗಿ ಮೆಸೇಜ್ ಮಾಡಿದ್ದೀರಿ, ಸರಿಯಾದ ಉತ್ತರವನ್ನು ಮೆಸೇಜ್ ಮಾಡಿದ್ದೀರಿ ಅಂತಂದರೆ, ನೇತ್ರಾ, ಜಗದಾಂಬಿಕಾ, ಹಾಗೆ ಬಿಂದು ಪ್ರಕಾಶ್, ಸುಧಾಮೂರ್ತಿ, ಪ್ರಸನ್ನ ಕುಮಾರ್, ಬಿ ಎಂ ವಿಶ್ವನಾಥ, ಸುಭಾನ್ ಕೋರಿ, ಪದ್ಮಶ್ರೀ, ಸುಷ್ಮಾ ಕಾರ್ತಿಕ್, ಮಂಗಳ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಅಂದರೆ ಬೇಗ ಈ ಉತ್ತರ ನಮಗೆ ತಲುಪ್ತು. ಸರಿಯಾದಂತಹ ಉತ್ತರ ಆಗಿತ್ತು ಪಕ್ಕಾ ಕಳ್ಳ. ಪಕ್ಕಾ ಕಳ್ಳ ಅನ್ನುವಂತಹ ಕನ್ನಡ ಚಿತ್ರದಲ್ಲಿ ಶ್ರೀನಾಥ್, ಮಂಜುಳ, ಅಂಬರೀಷ್ ಹಾಗೆ ವಜ್ರಮುನಿ ಅವರು ನಟಿಸಿದ್ರು. ಇದು ಹಿಂದಿಯಲ್ಲಿ 1976 ತೆರೆ ಕಂಡಂತಹ ಹೀರಾ ಫೇರಿ ಅನ್ನುವಂತಹ ಚಿತ್ರದ ಒಂದು ಪ್ರೇರಣೆಯಿಂದ ಹುಟ್ಟಿ ಬಂದಂತಹ ಚಿತ್ರ ಅಂತ ಹೇಳಲಾಗಿತ್ತು. ಆ ಒಂದು ಸಿನಿಮಾ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಸಕ್ಸಸ್ ಆದರೆ ಮತ್ತೆ ಅದೇ ಬಗ್ಗೆ ಆ ಚಿತ್ರಗಳನ್ನ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ತೆಗೆದು ನೋಡುವಂತಹ ಒಂದು ಪ್ರಯತ್ನ ಅವತ್ತಿಗೂ ಇತ್ತು, ಇವತ್ತಿಗೂ ಕೂಡ ಇದೆ. ಅದೇ ನೋಡಿ, ಕನ್ನಡದಲ್ಲಿ ಮುಂಗಾರು ಮಳೆ ಚಿತ್ರ 1 ವರ್ಷ ಅದ್ದೂರಿ ಪ್ರದರ್ಶನವನ್ನು ಕಂಡಿತ್ತು. ಮತ್ತೆ ಇವತ್ತಿಗೂ ಕೂಡ ಅದು ಒಂದು ರೀತಿ ಹಿಸ್ಟಾರಿಕಲ್ ಅಂತಲೇ ಹೇಳಬಹುದು, ಅದರ ಯಶಸ್ಸು ಐತಿಹಾಸಿಕ ಯಶಸ್ಸನ್ನು ಸಾಧಿಸಿದಂತಹ ಚಿತ್ರ. ಅದೇ ತೆಲುಗಿಗೆ ವಾನ ಅಂತ ಹೇಳಿ ಹೋಯಿತು, ಆದರೆ ಹೇಳ ಹೆಸರಿಲ್ಲದೆ ಹೋಗ್ಬಿಡ್ತು ಅಂತ ಅನ್ಸುತ್ತೆ. ಆ ಸಿನಿಮಾ ಅಷ್ಟೇನು ಯಶಸ್ಸನ್ನ ತೆಲುಗಿನಲ್ಲಿ ಕಾಣಲಿಲ್ಲ, ಅಂದರೆ ತೆಲುಗಿನ ಆಡಿಯನ್ಸ್ ಆ ಒಂದು ಸಿನಿಮಾನ ಒಪ್ಕೊಳ್ಳಿಲ್ಲ. ಅದು ಸಿನಿಮಾದ ಸೋಲು ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪ್ರದೇಶದ ಜನರು, ಒಂದೊಂದು ಭಾಷೆಯ ಜನರು, ಆ ನಟರು ಮತ್ತು ಅಲ್ಲಿನ ಮನಸ್ಥಿತಿ, ಅಲ್ಲಿನ ಡೈನಮಿಕ್ಸ್ ಬೇರೆಯೇ ಇರುತ್ತೆ ಅಂತ ಅನಿಸುತ್ತೆ. ಆದರೆ ಈ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ನಮಗೆ ಹೊಸ ಬಗೆಯ ಚಿತ್ರಗಳು ಕೂಡ ಸಿಗತ್ತೆ ಅನ್ನೋದು ಕೂಡ ಅಷ್ಟೇ ನಿಜ. ಇರಲಿ, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. 1976 ತೆರೆ ಕಂಡಂತಹ, ಕನ್ನಡದಲ್ಲಿ ಬಂದಂತಹ ಪ್ರೇಮದ ಕಾಣಿಕೆ ಚಿತ್ರ ಹಿಂದಿಯಲ್ಲಿ 1981 ರೀಮೇಕ್ ಆಗಿ ಪ್ರದರ್ಶನ ಕಾಣ್ತು. ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದಂತಹ ಹಿಂದಿ ಚಿತ್ರದ ಹೆಸರೇನು ಅಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ಕನ್ನಡದಲ್ಲಿ ಪ್ರೇಮದ ಕಾಣಿಕೆ ಎಂಥ ಸೂಪರ್ ಹಿಟ್ ಮೂವಿ. ಈ ಒಂದು ಸೂಪರ್ ಹಿಟ್ ಮೂವಿ ಹಿಂದಿಗೆ ಹೋದಾಗ 1981 ರಾಜ್ ಬಬ್ಬರ್ ಮತ್ತು ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಹಿಂದಿಯ ಚಿತ್ರದ ಹೆಸರನ್ನ ನಾನು ಕೇಳ್ತಾ ಇದ್ದೀನಿ. ಹಿಂದಿ ಚಿತ್ರದ ಹೆಸರನ್ನ ನೀವು ನಮಗೆ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಿ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕಳಿಸ್ತಾ ಇದ್ದೀರಿ. ಇವತ್ತಿನ ಪ್ರಶ್ನೆಗಳು ಅಷ್ಟು ಸುಲಭ ಇದೆ ಅಂತ ಅನ್ಸುತ್ತೆ. ಸರಿಯಾದಂತಹ ಉತ್ತರ ಕೊಟ್ಟಿರೋದು ಬೇಗ ಕಳಿಸಿರೋದು ಎನ್ಆರ್ ಪ್ರಸಾದ್, ಚಂದ್ರಪ್ಪ, ಆಶಾ ಶ್ರೀನಿವಾಸ್, ಸುಮಿತ್ರಾ, ಎಸ್ ಎಂ ಶೋಭಾ, ದಿಲೀಪ್ ಕಲ್ಯಾಣ್ಕರ್, ವಾಣಿಶ್ರೀ, ರಾಜ್ಕುಮಾರ್ ಕಾತರ್ಕಿ, ಗುಣವತಿ, ಶ್ರೀನಾಥ್, ಇಷ್ಟು ಜನರ ಹೆಸರು ಹೇಳ್ತಾ ಇದ್ದೀವಿ. ಆದರೆ ಮಿಕ್ಕ ಜನರ ಹೆಸರು ಮಿಸ್ ಆಗಿದೆ ಅಂತ ಖಂಡಿತ ವಿಚಾರ ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ನೀವೇನಾದರೂ ರಾಜ್ ಅಂತ ಉತ್ತರ ಕಳಿಸಿದರೆ ನಿಮ್ಮ ಉತ್ತರ ಸರಿಯಾಗಿತ್ತು. ಕನ್ನಡದ ಪ್ರೇಮದ ಕಾಣಿಕೆ ಚಿತ್ರ ಯಾರು ನೋಡಿಲ್ಲ? 25 ವಾರಗಳ ಕಾಲ ಅದ್ದೂರಿ ಪ್ರದರ್ಶನವನ್ನು ಕಂಡಂತಹ ಚಿತ್ರ ಇದಾಗಿತ್ತು. ಮತ್ತು ಇನ್ನೊಂದು ಕಾರಣಕ್ಕೆ ಕೂಡ ಪ್ರೇಮದ ಕಾಣಿಕೆ ಗಮನಾರ್ಹ ಚಿತ್ರ. ಯಾವ ಕಾರಣಕ್ಕೆ ಅಂತ ಅಂದರೆ, ಈ ಒಂದು ಸಿನಿಮಾದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳಾದಂತಹ ಪೂರ್ಣಿಮಾ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಾಲನಟರಾಗಿ ಪದಾರ್ಪಣೆ ಮಾಡಿದ್ರು. ಹಾಗೆಯೇ ಈ ಒಂದು ಸಿನಿಮಾಕ್ಕೆ ರಾಜ್ಕುಮಾರ್ ಅವರು ಯಾವುದೇ ಸಂಭಾವನೆಯನ್ನು ತೆಗೆದುಕೊಳ್ಳಿಲ್ವಂತೆ. 1971ರಲ್ಲಿ ಬಂದಂತಹ ಸಾಕ್ಷಾತ್ಕಾರ ಚಿತ್ರದಿಂದ ಆಗಿದಂತಹ ಲಾಸ್ನ ತುಂಬಿಕೊಡೋದಕ್ಕಾಗಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಇವರು ಪೂರ್ತಿ ಏನೇನೋ ಸಂಭಾವನೆ ತೆಗೆದುಕೊಳ್ಳದೆ ನಟಿಸಿದ್ರಂತೆ. ಹೀಗೆ ಹಿಂದಿನ ಕಾಲದಲ್ಲಿ ಅದು ಕನ್ನಡ ಚಿತ್ರರಂಗ ಇರಬಹುದು ಅಥವಾ ಹಿಂದಿ ಚಿತ್ರರಂಗ ಇರಬಹುದು, ಯಾವುದೇ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಜನರು ಎಥಿಕ್ಸ್ನ ಇಟ್ಕೊಂಡು ಬದುಕ್ತಾ ಇದ್ರು. ನಿರ್ಮಾಪಕರಿಗೆ ಹೊರೆ ಆಗಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಮತ್ತು ಅದೇ ನಿಟ್ಟಿನಲ್ಲಿ ಅವರ ಕೆಲಸಗಳು ಕೂಡ ಇರ್ತಿತ್ತು. ಕಥೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇರಬಹುದು ಅಥವಾ ಚಿತ್ರೀಕರಣದ ಸಂದರ್ಭದಲ್ಲಿ ಇರಬೇಕಾದ್ರೆ ಇರಬಹುದು, ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದು ಅವರಿಗೆ ಆದಷ್ಟು ಕಷ್ಟ ಆಗದೇ ಇರೋ ಹಾಗೆ ನೋಡಿಕೊಳ್ಳುವ ಹೊಣೆಯನ್ನು ಇಡೀ ಒಂದು ಚಿತ್ರತಂಡ ಹೊರತಾ ಇತ್ತು. ನಿರ್ದೇಶಕರಿಂದ ಹಿಡಿದು ಕೊನೆಯ ಒಂದು ಕಲಾವಿದರ ತನಕ, ಹಾಗೆಯೇ ಅಲ್ಲಿ ಇರ್ತಾ ಇದ್ದಂತಹ ಸಹಾಯಕರ ತನಕ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ವಿಷಯವನ್ನು ಹೇಳಬೇಕು, ಪ್ರೇಮದ ಕಾಣಿಕೆ ಚಿತ್ರ ಪೂರ್ತಿ ಕಾಶ್ಮೀರ್ ವ್ಯಾಲಿಯಲ್ಲಿ ಹಾಗೆ ಶಿಮ್ಲಾದಲ್ಲಿ ಚಿತ್ರೀಕರಣಗೊಂಡಿತ್ತು. ಮತ್ತೆ ಈ ಕಾರಣಕ್ಕೆ ಕೂಡ ಕನ್ನಡದಲ್ಲಿ ಅಷ್ಟು ದೂರ ಹೋಗಿ ಚಿತ್ರೀಕರಣ ಮಾಡಿಕೊಂಡು ಬಂದಂತಹ ಚಿತ್ರ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ರಾಜ್ ಅನ್ನುವಂತಹ ಚಿತ್ರ ಹಿಂದಿಯಲ್ಲಿ 1981ರಲ್ಲಿ ತೆರೆ ಕಾಣ್ತು. ಅಂದರೆ ಕನ್ನಡದಲ್ಲಿ ಇಷ್ಟೆಲ್ಲ ಏನು ವಿಶೇಷಗಳನ್ನ ಹೊಂದಿದಂತಹ ಚಿತ್ರ ಹಿಂದಿಗೆ ಹೋದಾಗ ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಮತ್ತೆ ನಿಮಗೆ ಗೊತ್ತಿರಬಹುದು, ಸುಲಕ್ಷಣಾ ಪಂಡಿತ್ ಅವರು ಸ್ವತಃ ತುಂಬಾ ಒಳ್ಳೆಯ ಹಾಡುಗಾರ್ತಿ ಕೂಡ, ಎಷ್ಟೋ ಚಿತ್ರಗಳಿಗೆ ಹಾಡಿದ್ದಾರೆ ಕೂಡ ಅವರು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ ಅಂತ ಹೇಳ್ತಾ ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನ್ ಅನ್ನು ಸ್ರವಿಸತ್ತೆ ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಝೈಮ್ ಉತ್ಪಾದಿಸುವ

ಗ್ಲ್ಯಾಂಡ್ ಯಾವುದು, ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಸೈಮನ್ನು ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು, ಇದು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಯ್ತಾ. ಇದು ನಮ್ಮ ದೇಹದ ಬೆಳವಣಿಗೆಗೆ ಕಾರಣ. ಸಣ್ಣ ಮಕ್ಕಳಿರಬೇಕಾದ್ರೆ ಸಣ್ಣ ವಯಸ್ಸಿನಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ, ಅದಾದ ನಂತರವೂ ಕೂಡ ಇದರ ಒಂದು ಪಾತ್ರ ನಮ್ಮ ದೇಹದಲ್ಲಿ ತುಂಬಾನೇ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನು ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ. ಯಾರೆಲ್ಲ ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಹರೀಶ್, ಜಯಶ್ರೀ, ಸುನೀಲ್, ರಘುನಾರಾಯಣ್, ಚಂದ್ರಕಾಂತ್, ಗೀತಾ ಜೋಶಿ, ಹಾಗೆ ತಿರುಕನ ಬಳಗ, ಎನ್ ಕಲ್ಲಪ್ಪ, ಮಧು ಯಕ್ಲಾಸ್ಪುರ, ಮತ್ತು ಅನಿಲ್ ಕುಷ್ಟಗಿ, ಮಂಡಿಕಲ್ ಕೃಪ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನನ್ನು ಸ್ರವಿಸತ್ತೆ ಅಂತ ಕೇಳಿದ್ದೆ. ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಸೈಮ್ ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು ಅಂತ ಕೂಡ ಕೇಳಬಹುದು ಇದೇ ಪ್ರಶ್ನೆಯನ್ನು. ಅದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಪಿಟ್ಯುಟರಿ ಗ್ಲ್ಯಾಂಡ್. ಮಕ್ಕಳಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ ಆಗುತ್ತೆ, ಹಾಗೆ ದೊಡ್ಡವರಲ್ಲಿ ಇದು ಮಾಂಸಖಂಡ, ಹಾಗೆ ಕೊಬ್ಬು ಎಷ್ಟರ ಮಟ್ಟಿಗೆ ಇರಬೇಕು, ಯಾವ ಅನುಪಾತದಲ್ಲಿ ಇರಬೇಕು, ಇವೆಲ್ಲವನ್ನು ಕೂಡ ನಿರ್ಧರಿಸುವಂಥ ಕೆಲಸವನ್ನು ಪಿಟ್ಯುಟರಿ ಗ್ಲ್ಯಾಂಡ್ ಮಾಡ್ತಾ ಇರುತ್ತೆ. ಮತ್ತು ಇದಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಇದು ಅನುಕೂಲಕ್ಕೆ ಬರುತ್ತೆ. ಯಾವುದೇ ಒಂದು ಇಂಜುರೀಸ್ ಆದಾಗ ಅದರಿಂದ ಹೊರಬರೋಕ್ಕೆ ಸಹಾಯ ಮಾಡೋದು ಕೂಡ ಪಪ್ಪ ಇದೇ ಗ್ಲ್ಯಾಂಡ್. ಹಾಗೆಯೇ ನಾವು ಸಣ್ಣ ಮಕ್ಕಳಿರಬೇಕಾದ್ರೆ ಓದಿದಾಗ ತಿಳ್ಕೊಂಡಿದ್ದೇನು ಅಂದರೆ ಡ್ವಾರ್ಫಿಸಮ್ ಅಥವಾ ಜೈಜಾಂಟಿಸಮ್ ಅಂತ ಹೇಳ್ತೀವಿ, ತುಂಬ ಕುಳ್ಳಾಗಿರೋದು ಅಥವಾ ಅತಿ ಎತ್ತರಕ್ಕಿರೋದು, ಇದಕ್ಕೆ ಕೂಡ ಕಾರಣ ಆಗೋದು ಪಿಟ್ಯುಟರಿ ಗ್ಲ್ಯಾಂಡ್ನ ಅಸಮರ್ಪಕ ಸ್ರವಿಸುವಿಕೆ ಅಂತ ಹೇಳಬಹುದು. ಅಂದರೆ ತುಂಬ ಕಡಿಮೆ ಸ್ರವಿಸಿದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ನ ಅವರ ಎತ್ತರ ಕಡಿಮೆ ಇರುತ್ತೆ, ತುಂಬ ಜಾಸ್ತಿ ಸ್ರವಿಸಿದ್ರೆ ಪೂರ್ತಿ ಎತ್ತರಕ್ಕೆ ಇರ್ತಾರೆ ಅವರು. ಹೀಗೆ ಅತಿ ಎತ್ತರದವರು ಅಥವಾ ಅತಿ ಕುಳ್ಳಗಿರೋರಿಗೆ ಕಾರಣ ಬಹುಶಃ ಇದು ಕೂಡ ಇರಬಹುದು ಅಂತ ಹೇಳಬಹುದು. ಅಂದರೆ ಪೂರ್ತಿಯಾಗಿ ಇದೊಂದೇ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಎಷ್ಟೋ ಸಲ ಜೆನೆಟಿಕ್ಸ್ ಕೂಡ ಕಾರಣ ಆಗುತ್ತೆ. ಈ ಒಂದು ಮಾತನ್ನು ಕೂಡ ನೀವು ಹಾಗೆ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಹೊಂಬಿಸಿಲು ಕಾರ್ಯಕ್ರಮ ಒಂದು ಸ್ವಲ್ಪನಾದರೂ ಬುದ್ಧಿಗೆ ಕೆಲಸವನ್ನು ಕೊಟ್ಟಿದೆ, ಹಾಗೆಯೇ ಮನರಂಜನೆಯನ್ನು ಕೂಡ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಪ್ರಶ್ನೆಗಳು ಹೇಗಿತ್ತು ಖಂಡಿತವಾಗ್ಲೂ ನಿಮ್ಮ ರಿವ್ಯೂಸ್ನ ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಯಾರೆಲ್ಲ ಸರಿಯಾದಂಥ ಉತ್ತರ ಕೊಟ್ರಿ, ಯಾರೆಲ್ಲ ಸರಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರಿ, ಯಾರೆಲ್ಲ ಸ್ಪೋರ್ಟಿವ್ ಸ್ಪಿರಿಟಿಂದ ಹೆಸರನ್ನ ಹೇಳದೇ ಇದ್ರೂ ಕೂಡ ಬೇಜಾರ ಮಾಡಿಕೊಳ್ಳದೆ ಕೋಪ ಮಾಡಿಕೊಳ್ಳದೆ ನಮ್ಮ ಜೊತೆಯಾಗಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಹಾಗೆ ಧನ್ಯವಾದಗಳು.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಸಣ್ಣ ವಯಸ್ಸಿನಿಂದಲೇ ನಾವು ನಮ್ಮ ಪರಿಸರದ ಕುರಿತು ಪ್ರಕೃತಿಯ ಕುರಿತು ಕಾಳಜಿಯನ್ನು ವಹಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಬಹುಶಃ ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದಷ್ಟು ತಲೆಮಾರುಗಳು ಈ ಭೂಮಿಯ ಮೇಲೆ ಸಮಾಧಾನಕರವಾಗಿ ಬದುಕಬಹುದು ಅಂತ ಅನಿಸುತ್ತೆ. ತುಂಬ ಸುಖವಾಗಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಈಗಾಗಲೇ ಎಷ್ಟೋ ಪರಿಸರವನ್ನು ನಾವು ಹಾಳು ಮಾಡಿದ್ದೇವೆ. ಆದರೆ ಹಾಳು ಮಾಡುವಂತಹ ಒಂದು ವೇಗ ಏನಿದೆ, ಇದಕ್ಕೆ ಒಂದು ಕಡಿವಾಣ ಹಾಕ್ಕೊಳ್ಳೋವಂಥ ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಆದರೆ ಇವತ್ತಿನ ಯೂತ್, ಇವತ್ತಿನ ಯುವಜನತೆಯ ಮೇಲೆ ಬಹುಶಃ ಇದರ ಭಾರ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಅದೇ ಕಾರಣಕ್ಕಾಗಿ ಇವತ್ತು ನಾವು 4 ಗಂಟೆಯಿಂದ 5 ಗಂಟೆಯ ತನಕದ ಈ ಸಮಯದಲ್ಲಿ ಕೇಳ್ತಾ ಇದ್ದೀವಿ, ನೀವು ಪ್ರಕೃತಿಯನ್ನು ಉಳಿಸುವುದಕ್ಕೆ, ಪ್ರಕೃತಿಯನ್ನು ಸಂರಕ್ಷಿಸುವುದಕ್ಕೆ ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಕಡೆಯಿಂದ ಕೊಡುಗೆಯನ್ನು ಕೊಡ್ತಿದ್ದೀರಿ ಅಂತ. ನೀವು ಯೂತ್ ಆಗಿರಲೇಬೇಕು ಅಂತ ಇಲ್ಲ, ಯಾರೇ ಆಗಿದ್ರೂ ಸರಿ ಪ್ರಕೃತಿಯ ಕಡೆಗೆ ನಿಮ್ಮ ಒಂದು ಸಂರಕ್ಷಣೆಯ ಹೆಜ್ಜೆ ಹೇಗಿದೆ ನಮಗೆ ತಿಳಿಸ್ಕೊಡಿ. ಅದು ಮನೆಯ ಸುತ್ತ ಗಿಡಮರಗಳನ್ನು ಬೆಳೆಸೋದಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ಗೆ ನೋ ಅಂತ ಹೇಳಿದ್ದಿರಬಹುದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿಕೊಡುವಂಥದ್ದಿರಬಹುದು, ಅಥವಾ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹಾಗೆ ಗಬ್ಬೆಬ್ಬಿಸಿ ಬರುವಂಥದ್ದು, ಮತ್ತು ತುಂಬಾ ಸೌಂಡ್ ಪೊಲ್ಯೂಷನ್ ಮಾಡೋವಂಥದ್ದು, ಇಂಥ ಯಾವುದನ್ನು ಮಾಡದೆ ತುಂಬ ಎಚ್ಚರಿಕೆಯಿಂದ ಬದುಕೋದಿರಬಹುದು. ಈ ರೀತಿಯಾಗಿ ನಿಮ್ಮದೇ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಹಾಕ್ಕೊಂಡಿರ್ತೀರಿ, ಮತ್ತು ಅದಕ್ಕೆ ಸರಿಯಾಗಿ ಬದುಕ್ತಾ ಇರ್ತೀರಿ ಅಲ್ವಾ. ಹಾಗಾಗಿ ನಿಮ್ಮ ಕಡೆಯಿಂದ ಪ್ರಕೃತಿಗೆ ಕೊಡ್ತಾ ಇರುವಂತಹ ಕೊಡುಗೆ ಏನು, ಸಂರಕ್ಷಣೆಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ಏನು ನಮಗೆ ತಿಳಿಸಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಇವತ್ತು ಕೃಪಾ ಅವರು ಇದ್ದಾರೆ. ಕೃಪಾ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಹಾಗೆಯೇ ಅವರ ಕಾಲೇಜ್ ಕಡೆಯಿಂದ ಒಂದಷ್ಟು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಕ್ಟಿವಿಟೀಸ್ ನಡೀತಂತೆ, ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಹಲೋ,
1: ಹಾ ಮ್ಯಾಮ್.
0: ಕೃಪಾ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇರೋದು?
1: ನಾನು ರಾಜರಾಜೇಶ್ವರಿ ಕೇರ್ಲಿ ಸೊಸೈಟಿ ಮ್ಯಾಮ್, ರಾಣೆಬೆನ್ನೂರು.
0: ಓಹೋ, ರಾಣೆಬೆನ್ನೂರು. ಸರಿ, ನಿಮ್ಮ ಕಾಲೇಜ್ನಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಚಟುವಟಿಕೆಗಳು ನಡೀತು ಮತ್ತೆ ಅದರಲ್ಲಿ ನೀವು ಹೇಗೆ ಪಾಲ್ಗೊಂಡ್ರೆ ಹೇಳಬಹುದಾ?
1: ಹಾ ಮ್ಯಾಮ್, ಆಯ್ತು, ನಾ ಹೇಳ್ತೀನಿ. ನಮ್ ಅಂದ್ರೆ June 5 ಎನ್ವಿರಾನ್ಮೆಂಟಲ್ ಡೇ ದಿನ ನಮ್ ಕಾಲೇಜ್, ಅದಕ್ಕಿಂತ ಬಿಫೋರ್ ನಮ್ ಕಾಲೇಜ್ ಅಲ್ಲಿ ಇವೆಂಟ್ಸ್ ಮಾಡಿದ್ರು ಎನ್ವಿರಾನ್ಮೆಂಟ್ ಬಗ್ಗೆ, ಅದ್ರ ಅವೇರ್ನೆಸ್ ಬಗ್ಗೆ. ಅದ್ರಲ್ಲಿ ಸ್ವಲ್ಪ ಜನ ಅದ ಆಂಕರಿಂಗ್ ಮಾಡೋದ್ರಿಂದ ಆಗಿರ್ಬೋದು, ಅದ್ರ ಬಗ್ಗೆನೆ ಮಾತಾಡೋದಾಗಿರ್ಬೋದು, ಸ್ವಲ್ಪ ಜನ ಸ್ಪೀಚ್ ಮಾಡಿದ್ರು, ಆಮೇಲೆ ಡ್ರಾಯಿಂಗ್ ಮಾಡಿದ್ರು.
0: ಓಕೆ,
1: ಅದು ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಾತಾಡಿದ್ರು ಸ್ವಲ್ಪ ಜನ, ಸ್ವಲ್ಪ ಜನ ಅವ್ರದ್ದು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ರು, ಎನ್ವಿರಾನ್ಮೆಂಟ್ ನ ಯಾವ ತರ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ನಮ್ ಪ್ರಿನ್ಸಿಪಲ್ ಚೆನ್ನಾಗಿ ಹೇಳಿದ್ರು.
0: ಓಕೆ, ಮತ್ತೆ ಇದಲ್ದೆ ನೀವು ನಿಮ್ ಕಡೆಯಿಂದ ಏನ್ ಮಾಡ್ತಿದ್ದೀರಿ? ಗಿಡವನ್ನ ಬೆಳೆಸೋದಿರಬಹುದು ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದೇ ಇರೋದಿರಬಹುದು, ಈ ರೀತಿ ಯಾವ್ದೆಲ್ಲ ಚಟುವಟಿಕೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ?
1: ನಾನು ಇದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತೇನೆ ಮ್ಯಾಮ್. ಯಾಕೆ ನಮ್ದು ಹೋಟೆಲ್ ಇದೆ, ನಮ್ಮ 3 ಹೋಟೆಲ್ ಇದಾವ್ ರಾಣೆಬೆನ್ನೂರ್ನಾಗ. ನಾವು ನಮ್ಮ ಹೋಟೆಲ್ ಇನ್ನೂವರೆಗೂ ಪ್ಲಾಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಪೇಪರ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಏನು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ನಾವೆಲ್ಲ ಯೂಸ್ ಮಾಡೋ ಸಿಲ್ವರ್, ಎಲ್ಲ ಸಿಲ್ವರ್ ತರದೆಲ್ಲ ಯೂಸ್ ಮಾಡ್ತಾ ಇದೀವಿ.
0: ಸಿಲ್ವರ್ ಫಾಯಿಲ್ ಯೂಸ್ ಮಾಡ್ತೀರಿ, ಅದನ್ನ ಬಿಟ್ಟರೆ ಬಾಳೆ ಎಲೆಯನ್ನು ಬಳಸಬಹುದು. ಒಟ್ಟಿನಲ್ಲಿ ಯಾವುದು ಪರಿಸರಕ್ಕೆ ಮಾರಕ ಅಲ್ಲ ಅಂತ ಒಂದು ವಸ್ತುಗಳನ್ನ ಮಾತ್ರ ಬಳಸ್ತಾ ಇದೀವಿ. ಓಕೆ, ತುಂಬಾ ಖುಷಿ ಆಯ್ತು ಕೃಪಾ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಕೃಪಾ ಅವರು ನಮ್ಮ ಜೊತೆಯಾಗಿದ್ರು, ರಾಣೆಬೆನ್ನೂರಿಂದ ಮಾತಾಡಿದ್ರು ಅವರು. ಹೀಗೆಯೇ ನೀವು ಕೂಡ ಪರಿಸರ ಸಂಬಂಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರೆ ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕೂಡ ಕಳಿಸಬಹುದು. ಸಂದೇಶವನ್ನು ಕಳಿಸ್ಕೊಡಿ, ನೀವು ಯಾವ ರೀತಿಯಾಗಿ ಪ್ರಕೃತಿಯನ್ನ ಸಂರಕ್ಷಿಸುವುದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ. ಇವತ್ತಿಗೆ ಇದು ಪ್ರತಿ ಮನುಷ್ಯನ ಜವಾಬ್ದಾರಿ ಅಂತ ಕೂಡ ಅನಿಸುತ್ತೆ. ಯಾಕೆ ಅಂದರೆ ನಾವು ನಮ್ಮ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗಬೇಕಾಗಿರೋದು ಆಸ್ತಿ ಪಾಸ್ತಿ ಹಣ ಕಾಸು ಅಲ್ಲ, ಅದರ ಬದಲು ಸ್ವಚ್ಛ ಸುಂದರ ಪರಿಸರವನ್ನ. ಯಾಕೆಂದ್ರೆ ಎಷ್ಟೇ ಹಣ ಕೊಟ್ಟರು ಕೂಡ ಮತ್ತೆ ವಾಪಸ್ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಶುದ್ಧ ಕುಡಿಯುವ ನೀರು, ಹಾಗೆ ಗಾಳಿ ಮತ್ತು ಸಮೃದ್ಧ ಪರಿಸರ. ನೀವೇನಂತೀರಿ? ನಿಮ್ಮ ಸಂದೇಶಗಳಿಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಾರೆ ಗೀತಾ ಜೋಶಿ ಅವರು, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ
0: ಗೀತಾ ಜೋಶಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ನೋಡ್ರಿ, ನೀವ್ ಹೇಗಿದ್ದೀರಿ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಪ್ರಕೃತಿಗೆ ಸಂಬಂಧಿಸಿದ ಹಾಗೆ ನೀವು ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ವಿವರವಾಗಿ ತಿಳಿಸಬಹುದಾ?
1: ಹಾ, ಖಂಡಿತ. ಸ್ವಲ್ಪ ಅಳಿಲು ಸೇವೆ ಅನ್ಕೋತೀನಿ ಪ್ರಕೃತಿಗೋಸ್ಕರ ನಾ ಮಾಡೋದು. ಮೊದಲೇದಾಗಿ ಹೇಳ್ಬೇಕಂದ್ರೆ ಕಸದಿಂದ ಶುರು ಮಾಡ್ತೀನಿ. ಈಗ ಹಸಿ ಕಸ ಬೇರೆ ಕಸ ಅಂತ ಬೇರ್ಪಡಿಸೋದು ಬೆಳ್ಳೆಣಕೆಯಲ್ಲಿ, ಅದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಾಡ್ತಾರೆ, ಇನ್ನು ಇಂಪ್ರೂವ್ ಆಗ್ಬೇಕು ಬೇರೆ ನಗರ ಪ್ರದೇಶಗಳಲ್ಲಿ.

0: ಹೀಗಾಗಿ ನಾನೇನ್ ಮಾಡ್ತೀನಿ, ಹಸಿ ಕಸ ಯಾವ್ದಾಗ್ಲಿ ಒಂದು ಟೀ ಪೌಡರ್ ಇಂದ ಹಿಡ್ಕೊಂಡು, ಆಮೇಲೆ ಕಸದ್ದೇನ ಇದು ಇರುತ್ತಲ್ಲ ಹಸಿರು ಸೊಪ್ಪು ಅದೆಲ್ಲ, ಆದಷ್ಟು ಮನೆ ಹತ್ರ ಹಸುಗಳು ಬರ್ತವೆ ಅವಕ್ಕೆಲ್ಲ ನಾನು ಹೊಟ್ಟೆಗೆ ತುಂಬುತ್ತೆ ಅಂತ ಹಸಿರ್ದು ಏನಾದ್ರು ಸೊಪ್ಪಿಂದ ಪಲ್ಯದೆಲ್ಲ ಆರಿಸ್ಬಿಟ್ಟು ಅದಕ್ಕೆ ಹಾಕ್ತೀನಿ. ಆಮೇಲೆ ಬೆಲ್ಲದ ಚಹಾನೇ ಯೂಸ್ ಮಾಡೋದು ನಾನು, ಸಕ್ಕರೆ ಹಾಕೋದಿಲ್ಲ. ಹೀಗಾಗಿ ಅದನ್ನ ಕುದಿಸೋದಿಲ್ಲಲ್ಲ ಚಹಾ ಪುಡಿಯಲ್ಲಿ, ಹೀಗಾಗಿ ಡೈರೆಕ್ಟ್ ನಾವು ಸೋಸಿದ ನಂತರ ಬೆಲ್ಲ ಮಿಕ್ಸ್ ಮಾಡ್ತೀನಿ. ಹೀಗಾಗಿ ಅದರಲ್ಲಿ ಯಾವುದೇ ಸಕ್ಕರೆ ಅಂಶ ಇರೋದಿಲ್ಲ, ಬೆಲ್ಲದ ಅಂಶ ಇರೋದಿಲ್ಲ. ಅದನ್ನ ನೇರವಾಗಿ ನಾನು ಕೈತೋಟ ಮಾಡ್ಕೊಂಡಿದ್ದೀನಿ, ಸುಮಾರು ಗಿಡಗಳನ್ನ ಹಾಕಿದ್ದೀನಿ, ಸುಮಾರು ಫಲಗಳು ಕೊಡ್ತವೆ. ಹೀಗಾಗಿ ನಮ್ಮ ಮನೆಯಿಂದಾನೆ ಗೊಬ್ಬರ ನಾನು ತಯಾರು ಮಾಡ್ತೀನಿ. ಆಮೇಲೆ ಬಾಳೆಹಣ್ಣು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನ ಒಂದ್ ವಾರ ಇಟ್ಟು ನಂತರ ಗಿಡಗಳಿಗೆ ಹಾಕೋದು, ತುಂಬಾ ಅದರಲ್ಲಿ ಪೋಷಕಾಂಶ ಇರುತ್ತೆ, ಗಿಡಗಳಿಗೆ ಯಾವುದೇ ಬೇಕಾಗುತ್ತೆ ಅದು. ಅದೇ ತರ ಎಲ್ಲ ಒಂದು ಈರುಳ್ಳಿ ಸಿಪ್ಪಿ ಆಗಿರೋದು, ಬೆಳ್ಳುಳ್ಳಿ ಸಿಪ್ಪಿ ಆಗಿರ್ಬೋದು, ಆಮೇಲೆ ಚಹಾ ಪುಡಿದೆಲ್ಲ ಚರಟ ಅಂತಾರಲ್ಲ, ಅದನ್ನೆಲ್ಲ ಜಮಾಯಿಸ್ಬಿಟ್ಟು ಒಂದ್ ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ರಾತ್ರಿವರೆಗೂ ಎಷ್ಟು ಸಾಧ್ಯ ಯಾವ್ದಾರು ಗೆಸ್ಟ್ ಬರ್ತಾರೆ, ಮತ್ತೆ ಹೆಚ್ಚು ಕಮಿಟಿ ಆಗುತ್ತೆ ನೋಡಿ, ನಮ್ದು ಗುಲ್ಬರ್ಗಾ ಕಡೆಯವರೆಲ್ಲ ಚಹಾ ಮಂದಿನೇ ಕಾಫಿಗಿಂತ. ಹೀಗಾಗಿ ಜಾಸ್ತಿ ನಾನು ಏನ್ ಮಾಡ್ತೀನಿ, ಅದನ್ನೆಲ್ಲ ಸಂಗ್ರಹಣೆ ಮಾಡಿ ನೈಟ್ ಮಲಗುವಾಗ ಎಷ್ಟು ಗಿಡಗಳದೆಲ್ಲ ಒಂದೊಂದು ವಿಶಿಷ್ಟ ಒಂದು ಮುಷ್ಟಿ ಹಂಗೆ ಹಾಕಿ ಅದನ್ನೆಲ್ಲ ನಾನು ಗಿಡದ ಕೆಳಗಡೆ ಹಾಕ್ಬಿಡ್ತೀನಿ ಅದೊಂದು. ಹೀಗಾಗಿ ನನ್ನ ಮಹಾನಗರ ಪಾಲಿಕೆಗೆ ನಮ್ಮ ಮನೆಯಿಂದ ಹಸಿ ಕಸ ಹೋಗೋದಿಲ್ಲ, ಎಷ್ಟು ಒಣ ಕಸ ಮಾತ್ರ ಹೋಗುತ್ತೆ. ಒಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಬೇರೆಯವ್ರಿಗೂ ಸಹ ಅದನ್ನೇ ಸಲಹೆ ಕೊಡ್ತೀನಿ, ಅಥವಾ ಅಕ್ಕಪಕ್ಕದವ್ರಿಗೆ ಹೇಳ್ತೀನಿ, ನಿಮ್ದು ಈರುಳ್ಳಿ ಈರುಳ್ಳಿ ಏನಾದ್ರೂ ಸಿಕ್ತೈತಂದ್ರೆ ಅದನ್ನ ಜಮಾ ಮಾಡಿ ನಾನು ಕೊಡಿ, ನನ್ನ ಗಿಡಗಳಿಗೆಲ್ಲ ಹಾಕ್ತೀನಿ ಅಂತ. ಅದರಿಂದ ಆದ್ರೂ ಸ್ವಲ್ಪ ಕಸದ ಹೊರೆ ಕಮ್ಮಿ ಆಗುತ್ತೆ ನಮ್ಮ ಮಹಾನಗರ ಪಾಲಕರು ಒಯ್ಯೋಕಂತ ಅದನ್ನ ಹೇಳ್ತೀನಿ. ಆಮೇಲೆ ಇನ್ನೊಂದಂದ್ರೆ ಹಸುಗಳಿಗೆ ಹೆಚ್ಚು ಹೇಳ್ತೀನಲ್ಲ, ಹಣ್ಣಿನ ಸಿಪ್ಪೆ ಯಾವ್ದಾದ್ರು ಬಾಳೆಹಣ್ಣು ಸಿಪ್ಪೆ ಅದು ಕೂಡ ತಿನ್ನುತ್ತೆ, ಯಾವ್ದಾದ್ರು ತಿನ್ನೋದು
1: ಅವರೆಕಾಯಿ ಸಿಪ್ಪೆ ಇರಬಹುದು, ಬಟಾಣಿ ಸಿಪ್ಪೆ ಇರಬಹುದು, ಇದನ್ನೆಲ್ಲ ಬಿಡಿಸಿರುವಂತದ್ದು ಅದಕ್ಕೆ ತುಂಬಾ ರುಚಿಯಾಗಿ ಕೂಡ ಅಂತ ಅನ್ಸತ್ತೆ, ಅದಕ್ಕೆ ಇಷ್ಟಪಟ್ಟು ತಿನ್ನತ್ತೆ ಅದು.
0: ಹೌದು. ಆಮೇಲೆ ಇನ್ನೊಂದು ನೋಡಿ, ಯಾರಾದ್ರೂ ಗೆಸ್ಟ್ ಬರ್ತಾರೆ ಸುಮಂಗಲ ಇದ್ರೆ ನಮ್ ಕಡೆ ಏನ್ ಸಂಪ್ರದಾಯ, ಒಂದು ಬ್ಲೌಸ್ ಪೀಸ್ ಏನೋ ಕುಂಕುಮ ಹಚ್ಬಿಟ್ಟು ಉಡಿ ತುಂಬಿ ಬಿಡ್ತೀನಿ. ಅದು ಬ್ಲೌಸ್ ಪೀಸ್ ಏನಾಗುತ್ತೆ ಗೊತ್ತಾ ನಾಗೇಶ್ವರಿ ಅವ್ರೆ, ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರಿಗೆ ಪಾರ್ಸೆಲ್ ಆಗಿ ಹೀಗೆ ಎಷ್ಟೋ ಮನೆಗಳಿಗೆ ತಲುಪುತ್ತೆ. ಅದನ್ನೇ ನಾನು ಏನ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ನಾನು ಹೊಲಿತೀನಿ, ನಾನು ಪಿಕೋ ಫಾಲ್ ಮಾಡ್ತೀನಿ, ರೀಸ್ಟಿಚ್ ಮಾಡ್ತೀನಿ, ನೈಟಿ ರೀಸ್ಟಿಚ್ ಮಾಡ್ತೀನಿ, ನನಗೆ ಸ್ವಲ್ಪ ಹೊಲಿಗೆ ಇಂಟ್ರೆಸ್ಟ್ ಇದೆ ಅದು ಕೂಡ ನಾನು ಮಾಡ್ತೀನಿ. ಅವಾಗ ಏನ್ ಮಾಡ್ತೀನಿ, ಸಣ್ಣ ಸಣ್ಣ ಮೊಬೈಲ್ ಪರ್ಸ್ಗಳನ್ನ ಬ್ಲೌಸ್ ಪೀಸ್ ಇಂದ ಹ್ಯಾಗ್ ಮಾಡ್ಬೇಕು, ಆಮೇಲೆ ಹ್ಯಾಂಡಲ್ ಬ್ಯಾಗ್ ಚಿಕ್ಕ ಚಿಕ್ಕ ಹ್ಯಾಂಗ್ ಅದೆಲ್ಲ ನಾನು ಮನೆಯಲ್ಲೇ ಅದೇ ಬ್ಲೌಸ್ ಪೀಸ್ ಇಂದ ಅದನ್ನೇ ಮಾಡ್ಬಿಟ್ಟು ಅವ್ರೇನ್ ಬಂದಿರ್ತಾರಲ್ಲ ನಮ್ಮ ಮನೆಗೆ ಗೆಸ್ಟ್, ಅರ್ಶಿನ ಕುಂಕುಮ ಕೊಟ್ಟು ಅಂತ ಬ್ಯಾಗ್ ಗಳನ್ನೇ ನಾನು ಕೊಡ್ತೀನಿ. ಆದ್ರೆ ಬ್ಲೌಸ್ ಪೀಸ್ ಮಾತ್ರ ಒಟ್ಟು ಕೊಡೋದಿಲ್ಲ, ಯಾಕಂದ್ರೆ ಪರಿಸರಕ್ಕೆ ನಾವು ಯಾವ್ದು ಉಪಯುಕ್ತ ಆಗುತ್ತೆ ಅಂತದ್ದು ಕೊಟ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದು. ಆಮೇಲೆ ಇನ್ನೊಂದಂದ್ರೆ ನಿಮ್ಮ ಅಂಗಡಿಗೆ ದಿನಸಿ ಸಾಮಾನು ತರಕ್ ಹೋದಾಗ, ಹಾಲು ಮೊಸರು ತರಕ್ ಹೋದಾಗ, ಮನೆಯಿಂದ ಸುಮಾರು ಬಟ್ಟೆಗಳ ಚೀಲಗಳನ್ನ ಕೈ ಚೀಲಗಳನ್ನ ಹೊಲ್ದಿದೀನಿ, ಅದನ್ನೇ ತಗೊಂಡು ಹೋಗಿ ಅದರಲ್ಲೇ ತಗೊಂಡ್ ಬರ್ತೀನಿ. ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಸಹ ನಾನು ಹೊಲ್ದು ಕೊಡ್ತೀನಿ, ದುಡ್ಡು ಬೇಡ ನೀವು ಅದನ್ನ ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಮೇಲೆ ನಮ್ಗೆ ಅಂಗಡಿನಲ್ಲಿ ಅದನ್ನ ಕವರ್ ನಲ್ಲಿ ಹಾಕಿ ಕೊಡ್ತಾರೆ, ಏನಾದ್ರು ಸಾಮಾನುಗಳನ್ನ ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನು ಮಾತ್ರ ಕವರ್ ಕೊಡ್ಬೇಡಿ, ನನ್ ಮನೆಯಿಂದ ತಂದಿದೀನಿ ಅದರಲ್ಲೇ ಹಾಕ್ಬಿಡ ಅಂತ ಹೇಳ್ತೀನಿ. ಇಷ್ಟು ಒಂದು ಅಳಿಲು ಸಹಾಯ ನಮ್ಮಿಂದ ಆದ್ರೆ ಪ್ರತಿಯೊಬ್ಬರಿಂದ ಆದ್ರೆ ಅದು ಎಷ್ಟೋ ನಮ್ಗೆ ಪರಿಸರಕ್ಕೆ ಒಳ್ಳೇದಂತ ನನ್ನ ಅನಿಸಿಕೆ.
1: ಖಂಡಿತವಾಗ್ಲೂ ನಿಮ್ಮ ಇಷ್ಟೋ ಮಾತುಗಳನ್ನ ಕೇಳಿಸ್ಕೊಂಡು ಇಷ್ಟನ್ನು ಪಾಲಿಸ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಪ್ರತಿಯೊಬ್ರು ಕೂಡ ಎಷ್ಟೋ ಮಾಡಿದ ಹಾಗೆ, ಅದರಲ್ಲೂ ಮುಖ್ಯವಾಗಿ ನೀವು ಹೇಳಿದಂತ ಹಸಿ ಕಸವನ್ನ ಹೊರಗಡೆ ಹಾಕೋದಿಲ್ಲ ಅನ್ನುವಂಥದ್ದು, ಅದನ್ನ ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋಂಥದ್ದಿರಬಹುದು, ಮತ್ತೆ ಈಗ ಪ್ಲಾಸ್ಟಿಕ್ ಕವರ್ನ ಬಳಕೆ ಎಷ್ಟು ಕಡಿಮೆ ಮಾಡಿದ್ದೀರಿ ಅಂತ, ಇವೆಲ್ಲವೂ ಕೂಡ ನಿಜಕ್ಕೂ ಗಮನಾರ್ಹವಾದಂತಹ ಕೆಲಸಗಳೇ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ಗೀತಾ ಜೋಶಿ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ.
0: ಅವಕಾಶ ನೀಡಿದ್ದಕ್ಕೆ ತಮಗೂ ಸಹ
1: ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಗೀತಾ ಜೋಶಿ ಅವರ ಮಾತನ್ನ ಕೇಳಿಸ್ಕೊಂಡ್ರೆ, ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ರೆ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋಗೆ. ಇವತ್ತು ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ ಪರಿಸರವನ್ನ ರಕ್ಷಿಸುವುದರಲ್ಲಿ ಅವರು ಕೈಗೊಂಡಿರುವಂತಹ ಕೆಲಸಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಇದೀಗ ವಾಣಿಶ್ರೀ ಅವರು ಕಾಲ್ ಮಾಡಿದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ನಾಗಶ್ರೀ ಅವರೇ, ಆರಾಮಿದ್ದೀರಿ?
0: ಆರಾಮಿದ್ದೀನಿ, ನೀವು ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ನೋಡ್ರಿ.
0: ಮತ್ತೆ ನೀವು ಕೂಡ ಪರಿಸರದ ಕುರಿತಾಗಿ ತುಂಬಾ ಕಾಳಜಿಯನ್ನ ಹೊಂದಿರುವಂತವರು. ನೀರಿನ ಮಿತವ್ಯಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಿ.
1: ಹೌದ್ರಿ, ನಾನು ನನ್ನ ಕೈಲಾದ ಮಟ್ಟಿಗೆ ಆದಷ್ಟು ಸ್ವಲ್ಪ ನೀರನ್ನು ತುಂಬಾ ಕಡಿಮೆ ಬಳಕೆ ಮಾಡ್ತೀನಿ. ನಾನು ಎಲ್ಲಿ ನೆಸೆಸರಿ ಇದೋ ಅಲ್ಲಿ ಮಾತ್ರ. ಆಮೇಲೆ ಮನೆಯಲ್ಲಿ ಲೈಟ್ ಎಲ್ಲಿ ಬೇಕಂದ್ರೆ ಲೈಟ್ ಹಾಕೊಂಡು ಓಡಾಡೋದು, ಅನಿಸಿದ್ರೆ ಫ್ಯಾನ್ ಆನ್ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ ಕುತ್ಕೊಳ್ಳೋದು, ಇಂಥ ಕೆಲಸ ಎಲ್ಲ ನಾನು ಮಾಡಕ್ ಹೋಗಲ್ಲ. ಆಮೇಲೆ ಬೇರೆಯವ್ರ ಮನೆ ಹೋದ್ರದ ಅದು ಯಾರ ಮನೆ ಏನು ಅಂತ ಅದೆಲ್ಲ ನೋಡಕ್ ಹೋಗಲ್ಲ. ಅಲ್ಲಿ ಅನ್ನಿಸಿದ್ರೆ ಏನಾದ್ರೂ ಫ್ಯಾನ್ ಏನಾದ್ರು ಓಡ್ತಾ ಇದ್ರೆ, ಲೈಟ್ ಏನಾದ್ರೂ ಆನ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ನಾ ಆಫ್ ಮಾಡ್ತೀನಿ. ಅವ್ರು ಏನ್ ತಿಳ್ಕೊಳ್ತಾರೆ ಅದನ್ನೆಲ್ಲ ವಿಚಾರ ಮಾಡಲ್ಲ. ಆದಷ್ಟು ಪ್ಲಾಸ್ಟಿಕ್ ನ ನಾನು ಡಸ್ಟ್ಬಿನ್ ಅಲ್ಲೇ ಹಾಕ್ತೀನಿ. ಹೊರಗಡೆ ಏನಾದ್ರು ಮಕ್ಳು ತಿಂದ್ರು ಮಾಡಿದ್ರು ನಾನು ಬ್ಯಾಗ್ ಅಲ್ಲಿ ಹಾಕೊಳ್ತೀನಿ. ಅದನ್ನ ಹಾಕೊಂಡು ಕಾರಲ್ಲಿ ಹೋಗ್ತಿದ್ರು ಅಷ್ಟೇ, ಕಾರಲ್ಲಿ ಏನಾದ್ರು ತಿಂದ್ರು ಮಾಡಿದ್ರು ಎಲ್ಲ ನಾವ್ ಒಂದು ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಂಡಿರ್ತೀವಿ. ಇದನ್ನ ಮಾತ್ರ ನಾ ಅಲ್ಲ, ನಮ್ಮ ಮನೇಲಿರೋ ಪ್ರತಿಯೊಬ್ರು ಇದನ್ನ ಪಾಲಿಸ್ತಾರೆ.
0: ಹೌದು,
1: ಹೀಗಾಗಿ ಹಾ ಅದೊಂದು ನನಗೆ ಖುಷಿ ಇದೆ. ಇಷ್ಟಾದ್ರೂ ನನ್ನ ಪರಿಸರಕ್ಕೆ ನನ್ನಿಂದ ಒಂದು ಸಹಾಯ ಆಗ್ತಾ ಇದೆ. ಇಲ್ಲ ಅಂದ್ರೆ ನಾ ಇಲ್ಲ ಸರ್, ಪರಿಸರ ನಾವು ತುಂಬಾ ಸಹಾಯ ತಗೊಳ್ತೀವಿ, ಆದ್ರೆ ಅದಕ್ಕೊಂದು ನಾವು ಇದು ನಮ್ಮ ನಾವು ಈ ಮೂಲಕ ನಾವು ಪರಿಸರಕ್ಕೆ ಏನೋ ಒಂದು ಇದು ಕೊಡ್ತಾ ಇದೀವಿ ಅನ್ನೋದೊಂದು ನನ್ಗೆ ಖುಷಿ ಇದೆ.
0: ನಿಜ ನಿಜ, ನಾವು ಎಷ್ಟೋ ಕಡೆ ಹೊರಗಡೆ ಹೋದಾಗೆಲ್ಲ ಕೂಡ ಪ್ರವಾಸಿ ಕ್ಷೇತ್ರದಲ್ಲಿ ಇರಬಹುದು ಅಥವಾ ಧಾರ್ಮಿಕ ಸ್ಥಳಗಳಲ್ಲಿರಬಹುದು, ನಮ್ಮ ಮನೆಯನ್ನ ನಾವು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತೀವಿ, ಆದ್ರೆ ಅಲ್ಲಿ ಹೋದ ಕಡೆ ಎಲ್ಲಂದ್ರಲ್ಲಿ ಕಸ ಎಸ್ದು ಬರೋದಿರಬಹುದು ಅಥವಾ ಪ್ಲಾಸ್ಟಿಕ್ ಕವರ್ಗಳು ಏನೇ ಆಗ್ಲಿ ಪ್ರತಿಯೊಂದನ್ನು ಕೂಡ ಎಸ್ದು ಬರೋದನ್ನ ಬಿಟ್ರೆ ಸರಿಯಾಗಿ ಕಸದ ಡಬ್ಬಿಯಲ್ಲೇ ಹಾಕೋದಿರಬಹುದು ಅಥವಾ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮೊಂದಿಗೆ ತಗೊಂಡು ಬಂದು ನಮ್ಮ ಮನೆಯ ಕಸದ ಡಬ್ಬಿಗೆ ಹಾಕೋದಿರಬಹುದು. ಇಂಥದ್ದು ಕೇಳೋದಕ್ಕೆ ಹೇಳೋದಕ್ಕೆ ತುಂಬಾ ಸಣ್ಣ ಪುಟ್ಟ ಅಂತ ಅನ್ಸಬಹುದು, ಆದ್ರೆ ಅದು ತರುವಂತಹ ಬದಲಾವಣೆ ತುಂಬಾ ಗಮನಾರ್ಹವಾಗಿ ಇರುತ್ತೆ, ತುಂಬಾ ದೊಡ್ಡದಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಇಡ್ತಾ ಇರುವಂತಹ ಹೆಜ್ಜೆ ನಿಜಕ್ಕೂ ಕೂಡ ದೊಡ್ಡ ಹೆಜ್ಜೆಯೇ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಆಮೇಲೆ ಚಿಕ್ಕ ಬಾಟ್ಲ್ ನಮ್ಗೆ ವ್ಯಾನಿಟಿ ಬಾಗ್ ಎಷ್ಟಿರುತ್ತೋ ಅಷ್ಟೇ ಬಾಟ್ಲ್ಗಳು ಈಗಂತೂ ಬೇಕಾದಂಗ್ ಸಿಕ್ಕೇ ಸಿಗುತ್ತೆ. ಅದೊಂದು ಬಾಟ್ಲ್ ನಾವು ನೀರಿನ ಬಾಟ್ಲ್ ಇಟ್ಕೊಂಡೋದ್ರೆ ಈಗಂತೂ ಎಲ್ಲ ಕಡೆ ಈಗ ನಾವು ಇದು
0: ಶುದ್ಧ ಕುಡಿಯೋ ನೀರಿನ ಘಟಕ ಇರುತ್ತೆ, ಒಳ್ಳೆ ನೀರ್ ಸಿಗ್ತಾ ಇರುತ್ತೆ, ನಮ್ಮ ಮನೆಯಿಂದ ನೀರನ್ನ ಕೊಂಡು ಹೋಗೋದು ಕೂಡ ತುಂಬಾ ಒಳ್ಳೆಯದು.
1: ತುಂಬಕೋಬಹುದು ನಾವು ಪ್ಲಾಸ್ಟಿಕ್ ಇಂದ 20 ರೂಪಾಯಿ ಕೊಟ್ಟು 1 ಲೀಟರ್ ನೀರ್ ಬಾಟ್ಲ್ ತಗೊಳ್ಳೋದಕ್ಕಿಂತ

0: ಆ ಹಾಲಿಗೆ 60 ರೂಪಾಯಿ ಕೊಡೋಕೆ ಅಳತೀವಿ ನಾವು, ಬಟ್ ನೀರಿಗೆ 20 ರೂಪಾಯಿ ಕೊಟ್ಟು ತಗೊಳ್ತೀವಿ. ಅದಕ್ಕಿಂತ ಚಿಕ್ಕ ಚಿಕ್ಕ ಮಾಡ್ಲ್ ನಾವು ವ್ಯಾನಿಟಿ ಬಗ್ಗೆ ಎಷ್ಟು ಹಿಡಿಸುತ್ತೋ ಅಂದ ಒಂದು ಸೀಲಿಂಗ್ ಮಾಡಲ್ ತಗೊಂಡೋಗಿ ನಾವು ಎಲ್ಲಿ ಬೇಕಾದ್ರೆ ನಾವು ಅದನ್ನ ತಗೋಬಹುದು, ಸಂಘರ್ಸ್ಕೋಬಹುದು. ಹೌದಲ್ವಾ?
1: ಹೌದು.
0: ಇಂಥದೆಲ್ಲ ಮಾಡ್ತಾ ಇದೀನಿ ನಾನು ಎಲ್ಲ, ಅದು ನಮ್ ರೇಡಿಯೋದಿಂದ ಕೇಳಿ ಕೇಳಿ, ಇಲ್ಲಪ್ಪ ನಾವು ಪರಿಸರಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಇಂಥದೆಲ್ಲ ಚಿಕ್ಕ ಚಿಕ್ಕ ಪ್ರಯತ್ನ ಮಾಡ್ತಾ ಇದೀನಿ ನಾನು. ಥ್ಯಾಂಕ್ ಯು ತುಂಬಾ ಇದೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ರೀ ನಾಗಶ್ರೀ ಅವರೇ.
1: ಥ್ಯಾಂಕ್ ಯು ವಾಣಿಶ್ರೀ. ಥ್ಯಾಂಕ್ ಯು.
0: ಥ್ಯಾಂಕ್
1: ಯು ಸ್ನೇಹಿತರೆ. ವಾಣಿಶ್ರೀ ಧಾರವಾಡದಿಂದ ನಮ್ಮ ಜೊತೆಯಾಗಿ ಮಾತಾಡಿದ್ರು.
2: ಇದ್ದೇ ಆಗ್ಬೇಕು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರಾಯಂಬೋದಲ್ಲಿ. ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ನೀವು ಪ್ರಕೃತಿಯನ್ನು ಸಂರಕ್ಷಿಸೋಕೆ ಯಾವ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ, ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ. ನಾವು ಶಬ್ದ ಮಾಲಿನ್ಯ ಮಾಡಲ್ಲ, ಪಟಾಕಿ ಸಿಡಿಸಿ ವಾಯು ಮಾಲಿನ್ಯ ಕೂಡ ಮಾಡೋದಿಲ್ಲ, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿ ಅಂತ ತಿಳ್ಕೊಂಡು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಾಂತಾಚಾರ ಬೆಡಿಕೇರ ಅವರು ಹೇಳಿದ್ದಾರೆ, ವರ್ಷಕ್ಕೆ ಕನಿಷ್ಠ ಒಂದು ಮರವನ್ನು ನೆಡ್ತೀವಿ, ನೀರನ್ನು ಕೂಡ ಮಿತವಾಗಿ ಬಳಸ್ತೀವಿ, ಹಾಗೆ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಡಿಮೆ ಮಾಡಿದ್ದೀವಿ, ಕಸವನ್ನು ಎಲ್ಲಿ ಅಂತ ಅಂದರೆ ಅಲ್ಲಿ ಎಸೆಯಿದೆ ಜೋಪಾನವಾಗಿ ಅದನ್ನು ಸಾಲ್ಟ್ ಮಾಡಿ ಕೊಡ್ತೀವಿ, ಹಾಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಬೇರೆಯವರಲ್ಲೂ ಕೂಡ ಜಾಗೃತಿ ಮಾಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಗೀತಾ ಜೋಶಿ ಅವರು ಕರೆ ಮಾಡಿ ಮಾತಾಡಿದರು ನಮ್ಮ ಜೊತೆ. ಮತ್ತೆ ಅಮೃತ ಅವರು ಹೇಳ್ತಿದ್ದಾರೆ, ನಮ್ಮ ಮನೆ ಮುಂದೆ ತುಂಬ ದೊಡ್ಡ ಜಾಗ ಇಲ್ಲ, ಇರುವ ಸ್ವಲ್ಪ ಜಾಗದಲ್ಲೇ ನಾವು ಒಳ್ಳೊಳ್ಳೆಯ ಗಿಡಗಳನ್ನ ಬೆಳೆಸಿದ್ದೇವೆ, ಹಾಗೆಯೇ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರು ಇಡೋದು ನಮ್ಮ ಮನೆಯ ಅಭ್ಯಾಸ. ಇನ್ನೊಂದು ವಿಶೇಷ ಅಂದರೆ ನಮ್ಮ ಮನೆಯಲ್ಲಿ ಇವತ್ತಿಗೂ ಫ್ರಿಡ್ಜ್ ಇಲ್ಲ, ಕೆಲವರಿಗೆ ಇದು ಕೊರತೆ ಅಂತ ಕಾಣಿಸ್ಬಹುದು, ಆದರೆ ನಾವು ಇದನ್ನು ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಂಡುಕೊಂಡು ಬರಲೇ ಇಲ್ಲ, ಬೇಕಾದಷ್ಟು ಮಾತ್ರ ಅಡುಗೆ ಮಾಡ್ತೀವಿ, ಹೀಗಾಗಿ ಆಹಾರದ ವ್ಯರ್ಥವೂ ಕೂಡ ಕಡಿಮೆ ಆಗಿದೆ, ವಿದ್ಯುತ್ ಬಳಕೆಯೂ ಕೂಡ ಕಡಿಮೆ ಆಗಿದೆ. ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ವಹಿಸುತ್ತೆ. ನಾವು ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾಗದಂಥ ಅಗತ್ಯ ಇಲ್ಲ, ಆದರೆ ಈ ತರಹ ಸಣ್ಣ ಸಣ್ಣ ಕೆಲಸಗಳ ಮೂಲಕವೇ ಬಹುದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ಸತ್ಯ, ಹಾಗೆ ನೀವು ಕೈಗೊಂಡಿರುವಂತಹ ಕೆಲಸಗಳು ಕೂಡ ಶ್ಲಾಘನೀಯ. ಯಾಕೆಂದರೆ ನಾವು ಬರೀ ನಮ್ಮ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಒಂದು ಸ್ವಲ್ಪ ವಿಶಾಲವಾದಂಥ ಮನಸ್ಸಿನಿಂದ ನಮ್ಮ ಪ್ರಕೃತಿಯ ಕುರಿತಾಗಿ ಯೋಚನೆ ಮಾಡೋದಿರಬಹುದು, ಪ್ರಾಣಿ ಪಕ್ಷಿಗಳ ಕುರಿತಾಗಿ ಯೋಚನೆ ಮಾಡುವಂಥದ್ದಿರಬಹುದು ನಮ್ಮನ್ನು ಇನ್ನಷ್ಟು ಮಾನವೀಯಗೊಳಿಸುತ್ತೆ. ಹಾಗೆಯೇ ಮನೆಯ ಸುತ್ತ ಗಿಡ ಮರ ಬೆಳೆಸಿದ್ದೀವಿ, ಗುಬ್ಬಚ್ಚಿಗೆ ಗೂಡು ಕಟ್ಟಿದ್ದೀವಿ, ಮತ್ತು ಆಹಾರ ಕೊಡ್ತೀವಿ, ಇದರಿಂದ ಹತ್ತಾರು ಗುಬ್ಬಚ್ಚಿಗಳು ಮನೆಯ ಅಂಗಳದಲ್ಲಿ ಇವೆ, ಮಳೆ ನೀರು ಕೊಯ್ಲು ಅಳವಡಿಸ್ಕೊಂಡಿದ್ದೇವೆ, ಅನಗತ್ಯ ವಿದ್ಯುತ್ ಬಳಸೋದಿಲ್ಲ, ಅನವಶ್ಯಕವಾಗಿ ಪ್ಲಾಸ್ಟಿಕ್ ಕೂಡ ಬಳಸೋದಿಲ್ಲ, ತುಂಬ ಕಡಿಮೆ ಬಳಸ್ತೀವಿ, ಹೊಲಕ್ಕೆ ರಸಗೊಬ್ಬರ ಕಡಿಮೆ ಮಾಡಿ ಕಾಂಪೋಸ್ಟ್ ಗೊಬ್ಬರ ಹಾಕ್ತಾ ಇದ್ದೀವಿ, ಹಸಿಕಸ ಒಣಕಸ ವಿಂಗಡಿಸಿ ಪಂಚಾಯಿತಿ ವಾಹನಕ್ಕೆ ಕೊಡ್ತಾ ಇದ್ದೀವಿ, ಹೆಚ್ಚಾಗಿ ಬೈಸಿಕಲ್ ಬಳಸ್ತೀವಿ ಅಂತ ಹೇಳಿ ರಾಧಾಕೃಷ್ಣ ಚಲಹಳ್ಳಿ ಮೆಸೇಜ್ ಮಾಡಿದ್ದಾರೆ. ನಿಜಕ್ಕೂ ನೀವು ಗ್ರೇಟ್ ಸರ್, ನಮ್ಮ ಕಡೆಯಿಂದ ಹೆಡ್ಸ್ ಆಫ್ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಪ್ರಕೃತಿ ಉಳಿಸಬೇಕಾದ್ರೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು, ಒಂದು ಗಿಡ ನೆಡಬೇಕಾದ್ರೆ ನಾವು ಸರಿಯಾದ ಸಮಯಕ್ಕೆ ನೀರು ಗೊಬ್ಬರ ಕೊಟ್ಟರೆ ಮಾತ್ರ ಗಿಡ ನೆಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆಯಿಂದ ಮೆಸೇಜ್ ಮಾಡಿದ್ದಾರೆ ಜೀವೂರ ಹಾಗೆ ರಾಮಚಂದ್ರ ಅವರು. ಪರಿಸರವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ, ನಾನು ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ ಮೇಡಮ್, ಆದಷ್ಟು ಬಟ್ಟೆಯ ಕೈಚೀಲವನ್ನು ಬಳಸ್ತೀನಿ ಅಂತ ಹೇಳಿ ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಉಮರ್ ಭಾಷಾ ಹೇಳ್ತಿದ್ದಾರೆ, ನಾನು ಮನೆ ಸುತ್ತಲೂ ಗಿಡ ಮರ ನೆಟ್ಟಿದ್ದೇನೆ ಅಂತ ಹೇಳಿ, ತುಂಬ ಉತ್ತಮವಾದಂಥ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಲ್ಲೊಂದು ದೊಡ್ಡ ಸಂದೇಶ ಇದೆ, ಇದರ ಕುರಿತಾಗಿ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಹಾಡು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಪರಿಸರ ಸಂರಕ್ಷಣೆಯ ಕುರಿತಾದ ಮಾತುಕತೆ ಸಖತ್ ಜೋರಾಗಿ ನಡೀತಾ ಇದೆ. ಡಾಕ್ಟರ್ ತಮ್ಮಾರೆಡ್ಡಿ ಹೊಸಕೋಟೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ. ನಾವು ಕೂಡ ನಮ್ಮ ಒಂದು ಸಂಘದ ವತಿಯಿಂದ 10 ವರ್ಷಗಳ ಕಾಲದಿಂದ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹೊಸಕೋಟೆ ಇಲ್ಲಿ ತುಂಬ ಚಟುವಟಿಕೆಗಳನ್ನ ಕೈಗೊಳ್ತಾ ಇದ್ದೇವೆ, ತುಂಬ ಬೆಳವಣಿಗೆಯನ್ನು ತರುವುದಕ್ಕೆ ಯಶಸ್ವಿ ಕೂಡ ಆಗಿದ್ದೇವೆ. ಗಿಡಮರ ನೆಡೋದು, ಅದರ ಸಂರಕ್ಷಣೆ, ಹಾಗೆ ರಸ್ತೆಗಳ ಸ್ವಚ್ಛತಾ ಕಾರ್ಯ, ಪ್ರತಿ ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮಗಳು, ಹೀಗೆ ನಗರದ ಸ್ವಚ್ಛತಾ ಸಿಪಾಯಿಗಳು ಭಾಗವಹಿಸಿ ನಗರವನ್ನು ಸುಂದರವಾಗಿ ಇಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ವಿ. ಮತ್ತು ಜನರಲ್ಲಿ ಪ್ಲಾಸ್ಟಿಕ್ ಬಳಕೆಯ ಕುರಿತಾಗಿ ಇರಬಹುದು, ಹಾಗೆಯೇ ಪರಿಸರವನ್ನು ಉಳಿಸುವುದರ ಕುರಿತಾಗಿ ಇರಬಹುದು, ಜಾಗೃತಿಯನ್ನು ಮೂಡಿಸೋದಕ್ಕೆ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿಯಾಗಿದ್ದೇವೆ. ಆದರೂ ಕೂಡ ಜನರಲ್ಲಿ ಇದರ ಕುರಿತಾಗಿ ಅರಿವಿನ ಕೊರತೆ ಮತ್ತು ಇಚ್ಛಾಶಕ್ತಿಯ ಕೊರತೆ ಕಂಡು ಎಷ್ಟೋ ಸಲ ಬೇಸರ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾಗಶ್ರೀ, ಇವತ್ತು ನಿಮ್ಮ ಜೊತೆಯಲ್ಲಿ ಕರೆಯಲ್ಲಿ ಮಾತಾಡಿ ಅಂತ ಹೇಳಿ ವಾಣಿಶ್ರೀ.

ಅವರು ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ, ನಾವೆಲ್ಲ ಪರಿಸರದಿಂದ ಎಷ್ಟೆಲ್ಲ ಪಡೆದುಕೊಳ್ತಾ ಇದ್ದೇವೆ, ಹಾಗಾಗಿ ಎಲ್ಲರೂ ಜೊತೆಗೂಡಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕೃಷ್ಣವೇಡಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿ, ನಾನು ನನ್ನ ಮನೆಯ ಸುತ್ತ ಗಿಡ ಮರಗಳನ್ನು ಬೆಳೆಸ್ಕೊಂಡಿದ್ದೀನಿ, ಹಾಗೆಯೇ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ಮನೆಯಿಂದಲೇ ಕೈಚೀಲವನ್ನು ತೆಗೆದುಕೊಂಡು ಹೋಗ್ತೀನಿ, ಸುಮ್ಮನೆ ಎಕ್ಸ್ಟ್ರಾ ಕವರ್ಗಳನ್ನ ಅಂತೂ ಕೇಳಿ ತೆಗೆದುಕೊಂಡು ಬರೋದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಹೇಳ್ತಿದ್ದಾರೆ, ನಾವು ಕೂಡ ನಮ್ಮ ಅಂಗಡಿ ಮುಂದೆ ರಸ್ತೆ ಬದಿಯಲ್ಲಿ ಎರಡು ಒಳ್ಳೆಯ ಹೊಂಗೆ ಮರಗಳನ್ನು ಬೆಳೆಸ್ತಾ ಇದ್ದೇವೆ, ಅದನ್ನು ರಕ್ಷಿಸ್ತಾ ಇದ್ದೇವೆ ಅಂತ ಹೇಳಿ. ಮತ್ತು ಪರಿಸರದ ಬಗ್ಗೆ ಮಕ್ಕಳಲ್ಲಿ ನಾವು ಮನೆಯಿಂದಲೇ ಚೆನ್ನಾಗಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಹೇಳ್ತಿದ್ದಾರೆ. ಮತ್ತೆ ಪ್ಲಾಸ್ಟಿಕ್ನ ಉಪಯೋಗಿಸೋದಕ್ಕೆ ಪೂರ್ತಿ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ರಾಮಸಾಗರದಿಂದ ಬಿ ಎಂ ವಿಶ್ವನಾಥ ಅವರು ಹೇಳಿದ್ದಾರೆ, ಸ್ವಚ್ಛತೆಯ ಬಗ್ಗೆ ಎರಡು ಮಾತುಗಳು ಹೇಳೋದಾದರೆ ಹಳ್ಳಿ ಊರುಗಳಲ್ಲಿ ಸ್ವಚ್ಛತೆ ಕಂಡು ಬರೋದು ಬಹಳ ವಿರಳ, ಆದರೆ ನಾನು ನಮ್ಮ ದಾರಿ ದೀಪಗಳು ಹಾಗೆ ಉರಿತಾ ಇರುತ್ತೆ ಬೆಳಗಿನ ಹೊತ್ತಾದರೂ ಕೂಡ, ಅವುಗಳನ್ನ ನೋಡಿದ ತಕ್ಷಣ ಆಫ್ ಮಾಡ್ಕೊಳ್ತೀನಿ. ಮತ್ತು ನೀರಿನ ಟ್ಯಾಂಕು, ಕೊಳಾಯಿ ಎಲ್ಲಾದರೂ ಸೋರ್ತಾ ಇದ್ರೆ ಅದನ್ನು ತಕ್ಷಣ ರಿಪೇರಿ ಮಾಡಿಸ್ತೀನಿ. ಇದೆಲ್ಲ ಕೂಡ ಸಣ್ಣ ಕೆಲಸ ಅಂತ ನಿಮ್ಗೆ ಅನಿಸ್ಬಹುದು, ಆದರೂ ಕೂಡ ಇವೆಲ್ಲ ಮಹತ್ತರ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ದಾರಿಯಲ್ಲಿ ಕಸ ಕಂಡ್ರೆ ಅದನ್ನು ಕಸದ ಗಾಡಿ ಬರೋ ತನಕ ಕಾದಿದ್ದು ಅದಕ್ಕೆ ತುಂಬಿಸಿ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೀನಿ. ಅಲ್ಲಿ ಇಲ್ಲಿ ಬಿದ್ದಂತಹ ಪ್ಲಾಸ್ಟಿಕ್ ಕವರ್ಗಳು, ಬಾಟಲ್ಗಳು, ಅವುಗಳನ್ನ ಕಸ ಬಿಸಾಡದ ಹಾಗೆ ಜಾಗೃತಿ ಮೂಡಿಸೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ನಿಮಗೆ ತೋಚಿದ ನೆಲೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಕಡೆ ಗೌರವಕ್ಕೆ ಅರ್ಹರೆ. ಯಾಕೆ ಅಂತಂದರೆ ಪರಿಸರದ ಕುರಿತಾಗಿ ಯಾರೋ ಒಬ್ರು ಇಬ್ಬರು ಮಾತಾಡೋದು, ಯಾರೋ ಒಬ್ರು ಇಬ್ಬರು ಕೆಲಸವನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೆಲ್ಲರೂ ತಂಡವಾಗಿ, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದೊಂದು ಹೆಜ್ಜೆಯನ್ನು ಇಟ್ಟರೂ ಕೂಡ ಅದು ತುಂಬ ದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಮನೆಯಲ್ಲಿ ಹಸಿ ಕಸವನ್ನು ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡಿಕೊಂಡು ನಿಮ್ಮ ಮನೆಯ ಗಿಡಗಳಿಗೆ ಹಾಕುವಂಥದ್ದಿರಬಹುದು. ಸಾವಯವ ಗೊಬ್ಬರನೂ ಆಗುತ್ತೆ, ಮತ್ತು ಹಸಿ ಕಸದ ಬರ್ಡನ್ ಕೂಡ ಕಡಿಮೆ ಆಗುತ್ತೆ ಪಾಲಿಕೆಗೆ. ಇದಲ್ಲದೆ ಒಣಕಸವನ್ನು ಕೂಡ ಸರಿಯಾಗಿ ವಿಂಗಡಣೆ ಮಾಡಿಕೊಡುವಂಥದ್ದಿರಬಹುದು. ಮತ್ತು ಆದಷ್ಟು ಬೇಡದೇ ಇರುವಂಥ ಐಟಮ್ಗಳನ್ನ ತೆಗೆದುಕೊಳ್ಳದೇ ಇರೋದಿರಬಹುದು. ಕೊಳ್ಳು ಬಾಕತನ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸ್ಕೊಂಡಿದೆ ಅಂದರೆ, ಪ್ರತಿ ದಿನ ಪ್ರತಿ ಮನೆಗೆ ಒಂದಲ್ಲ ನಾಲ್ಕು ಪಾರ್ಸೆಲ್ಗಳು ಬರ್ತಾನೆ ಇರುತ್ತೆ. ಅದು ಯಾವುದೋ ಅಂಗಡಿಯಲ್ಲಿ ಸಿಗದೇ ಇರುವಂಥ ವಸ್ತುನ, ಅಥವಾ ನಮಗೆ ಅಂಗಡಿಗೆ ಹೋಗೋದಕ್ಕೆ ಸಮಯನೇ ಇಲ್ವಾ? ಖಂಡಿತವಾಗ್ಲೂ ನಮಗೆ ಸಮಯ ಇದೆ, ಬೇಕಾದಷ್ಟು ಸಮಯ ಇದೆ, ಆದರೆ ಅಂಗಡಿಗೆ ಹೋಗೋ ಮನಸ್ಸಿಲ್ಲ ಅನ್ಸುತ್ತೆ ಅಷ್ಟೇ. ಹಾಗಾಗಿ ಇವೆಲ್ಲ ಕೂಡ ಎಷ್ಟು ಪಾರ್ಸೆಲ್ ಕವರ್ಗಳನ್ನ ಬೇಡತ್ತೆ ಅಲ್ವಾ, ಎಷ್ಟು ಟ್ರಾನ್ಸ್ಪೋರ್ಟ್ಗಾಗಿ ಎಷ್ಟು ಪೆಟ್ರೋಲ್ ವ್ಯಯ ಆಗುತ್ತೆ ಅಲ್ವಾ, ಇದನ್ನೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಮಗೇನು ವಸ್ತುಗಳು ಬೇಕು ಅದನ್ನು ನೀಟಾಗಿ ಪಟ್ಟಿ ಮಾಡಿಕೊಂಡು ಒಂದು ಸಲ ನಾವೇ ಹೋಗಿ ತಂದುಕೊಳ್ಳೋದ್ರಿಂದ ಹಣದ ಉಳಿತಾಯ ಕೂಡ ಆಗುತ್ತೆ, ಮತ್ತು ಪರಿಸರದ ಮೇಲೆ ನಾವು ಹಾಕ್ತಾ ಇರೋವಂಥ ಬರ್ಡನ್ ಕೂಡ ಕಡಿಮೆ ಆಗುತ್ತೆ. ಕಾರ್ಬನ್ ಫುಟ್ ಪ್ರಿಂಟ್ನ ಕಡಿಮೆ ಮಾಡೋದು ಅಂತ ಹೇಳ್ತೀವಲ್ಲ, ಅದು ಈ ರೀತಿ ಸಣ್ಣ ಪುಟ್ಟ ವ್ಯವಸ್ಥೆಯ ಮೂಲಕವೇ ನಾವು ಮಾಡ್ಕೊಳ್ತಾ ಹೋಗಬಹುದು. ಒಂದು ಕಾಲಕ್ಕೆ ತರಕಾರಿ ಒಂದು 5 ದಿನ 6 ದಿನಕ್ಕೆ ಆಗೋಷ್ಟನ್ನು ನಾವು ಹೋಗಿ ತೆಗೆದುಕೊಂಡು ಬರ್ತಾ ಇದ್ವಿ, ತಂದು ತುಂಬಿಸ್ಕೊಳ್ತಾ ಇದ್ವಿ. ಆದರೆ ಇವಾಗ ಎಲ್ಲದಕ್ಕೂ ಕೂಡ 2-2 ನಿಮಿಷದಲ್ಲಿ ಬರುತ್ತೆ, 10 ನಿಮಿಷದಲ್ಲಿ ಬರುತ್ತೆ, 15 ನಿಮಿಷದಲ್ಲಿ ಬರುತ್ತೆ ಅಂತ ಮುಗಿಬಿದ್ದು ನಾವು ನಮ್ಮ ಆಲೋಚನೆ ಮಾಡುವಂತಹ ಶಕ್ತಿಯನ್ನೇ ಕಳೆದುಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅಂದರೆ ಪ್ಲಾನಿಂಗನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಮತ್ತು ಸಭೆ ಸಮಾರಂಭಗಳಲ್ಲೂ ಕೂಡ ಇರಬಹುದು, ಪ್ರತಿಯೊಬ್ಬರಿಗೂ ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲಿ 300 ml 500 ml ನೀರು ಕೊಡೋದ್ರ ಬದಲಾಗಿ ಮುಂಚೆ ಇದ್ದ ಹಾಗೆಯೇ ನಾವು ಸ್ಟೀಲ್ ಲೋಟಗಳಲ್ಲಿ ನೀರನ್ನು ಇಡೋವಂಥ ಪದ್ಧತಿಯನ್ನು ಮತ್ತೆ ವಾಪಸ್ ತರಬಹುದಾಗಿದೆ. ಹಾಗೆಯೇ ಪ್ಲಾಸ್ಟಿಕ್ ಚೀಲಗಳನ್ನ ಎಲ್ಲೆಲ್ಲಿ ಬಳಸೋದಕ್ಕೆ ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಬಳಕೆ ಮಾಡಿದ್ರೆ ಒಳ್ಳೆಯದು. ಮತ್ತು ಇನ್ನೇನು ಹಬ್ಬಗಳ ಸಾಲು ಕೂಡ ಶುರುವಾಗ್ತಾ ಇದೆ, ಯಾವುದೆಲ್ಲ ಕೂಡ ಉಪಯೋಗಕ್ಕೆ ಬರುತ್ತೆ ಅಂಥವನ್ನು ಹೆಚ್ಚಾಗಿ ಕೊಡೋಣ. ಯಾವುದು ಉಪಯೋಗಕ್ಕೆ ಬರಲ್ಲ, ಸುಮ್ಮನೆ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅದು ಒಂದು ಕಸದ ರಾಶಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆ, ಅಂತಹ ಒಂದು ಪದ್ಧತಿಗೆ ನಿಷೇಧ ಹೇರೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೆಸೇಜ್ ಕಳಿಸೋದಕ್ಕೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ, 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಮತ್ತಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಮೀನಿನಲ್ಲಿ ಸಾಲು ಸಾಲು ಗಿಡಗಳನ್ನ ಬೆಳೆಸಿದ್ದೀನಿ, ಮುಂದೆ ಮಕ್ಕಳಿಗೆ ತೊಂದರೆ ಬಂದರೆ ಅವೇ ಕೈ ಹಿಡಿದು ನಡೆಸುತ್ತೆ. ನಾವು ಯಾವಾಗಲೂ ಕೂಡ ಪರಿಸರದ ಜೊತೆ ಹೋದ್ರೇ ಉತ್ತಮ ಅಲ್ವಾ? ಇದೇ ನಾವು ಕೊಡುವಂತಹ ಗೌರವ. ಗಿಡ ನೆಡೋದು ನನ್ನ ಆಲ್ ಟೈಮ್ ಹವ್ಯಾಸ, ಪರಿಸರದ ಜೊತೆ ಸಾಗೋದು ನನ್ನ ಅಭ್ಯಾಸ ಅಂತ ಹೇಳಿ ಸಿಕ್ಕಾಪಟ್ಟೆ ಪಂಚ್ ಲೈನ್ಸ್ನ ಕಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ನಿಮ್ಮ ಸಂದೇಶ ಓದೋದಕ್ಕೆ ಖುಷಿ ಆಗ್ತಾ ಇದೆ. ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡ್ನಿಂದ ಈ ಒಂದು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಒಂದು ಗಿಡವನ್ನು ನೆಟ್ಟು ಅದು ಹೆಮ್ಮರ ಆದರೆ ಅದೇ ಆತ ಪರಿಸರಕ್ಕೆ ಕೊಡ್ತಾ ಇರುವಂಥ ದೊಡ್ಡ ಕೊಡುಗೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ನಾನು ಅಳವಡಿಸಿಕೊಂಡಿದ್ದೀನಿ, ಹಾಗೆಯೇ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ಯಾರೆಲ್ಲ ಕೂಡ ಕರೆ ಮಾಡಿದ್ರಿ, ಯಾರೆಲ್ಲ ಕೂಡ ಸಂದೇಶದ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆಯಾಗಿ ಹಂಚಿಕೊಂಡ್ರಿ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು. ಹಾಗೆಯೇ ರಾಶಿ ರಾಶಿ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR @

0: the Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಸರಿ, ಹಾಗಾದರೆ ನಾನ್ ಸ್ಟಾಪ್ ಸಂಜೆಯಲ್ಲಿ ಹಾಡುಗಳನ್ನು ಕೇಳ್ತಾ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಗೊತ್ತಾ? ಇವತ್ತು ಎಷ್ಟೋ ಜನಕ್ಕೆ ಹಾಬೀಸ್ ಅಂತ ಒಂದಿಷ್ಟು ಇರುತ್ತೆ, ಹವ್ಯಾಸ ಅಂತೀವಿ ನಾವು. ಇನ್ನು ಕೆಲವ್ರಿಗೆ ಪ್ಯಾಷನ್ ಅಂತ ಒಂದಿಷ್ಟು ಸ್ಕಿಲ್ಸ್ಗಳಿರುತ್ತೆ. ಸೊ ಪ್ಯಾಷನ್, ಹಾಬೀಸ್ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಪ್ಯಾಷನ್ಗೆ ನೀವೇ ಇಷ್ಟಪಟ್ಟು ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ತೀರಾ, ಹಾಬೀಸ್ಗೆ ನೀವು ಫ್ರೀ ಟೈಮಲ್ಲಿ ಅದನ್ನು ಮಾಡೋವಂಥದ್ದಾಗಿರುತ್ತೆ. ಇದೆರಡನ್ನು ನಿಮ್ಮ ಸೈಡ್ ಬಿಸ್ನೆಸ್ ಅಥವಾ ಸೈಡ್ ಇನ್ಕಮ್ ಆಗಿ ಮಾಡೋದು ಹೇಗೆ, ಅದನ್ನು ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ಡಿಸ್ಕಸ್ ಮಾಡೋಣ. ನಿಮಗೇನಾದರೂ ಐಡಿಯಾಸ್ ಗೊತ್ತಿದ್ರೆ ಅಥವಾ ನೀವು ಅದನ್ನು ಆಲ್ರೆಡಿ ಮಾಡ್ತಾ ಇದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಎಲ್ಲದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 ಅಂತ ಹೇಳ್ತಾ ಬೇಗ ಬೇಗ ನಿಮ್ಮ ಐಡಿಯಾಸ್ಗಳು, ನಿಮ್ಮ ಅಭಿಪ್ರಾಯಗಳು ನಮ್ಮನ್ನು ಬಂದು ತಲುಪಲಿ. ಸದ್ಯಕ್ಕೆ ಗೀತೆ ಕೇಳಿ, ಎಂಜಾಯ್ ಮಾಡಿ.

ಸಾಕಷ್ಟು ಜನ ದುಡ್ಡು ಮಾಡಬೇಕು ಅಥವಾ ಇವಾಗಿನ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಏನು ಮಾಡ್ತೀರಾ, ನಿಮ್ಮ ಹವ್ಯಾಸಗಳಿಗೆ ನಿಮ್ಮ ಪ್ಯಾಷನ್ಗೆ ಸಮಯ ಕೊಡೋದನ್ನೇ ಮರ್ತುಬಿಟ್ಟಿರ್ತೀರ. ಸೊ ಬೆಳಿಗ್ಗೆ 7 ಆಫೀಸಿಗೆ ಹೋಗು, ಕೆಲಸಕ್ಕೆ ಹೋಗು, ಸಂಜೆ ಬಾ, ಸುಸ್ತಾಗಿರುತ್ತೆ. ಗೃಹಿಣಿಯರಾದರೆ ಮನೇಲಿ ಕೆಲಸ ಮಾಡು, ಊಟ ಮಾಡು, ಮಲ್ಕೋ, ಅಷ್ಟೇ ಯಾಕೆ ಹೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ದಿವಸ ಕೂತ್ಕೊಂಡು ನೋಡಿದಾಗ, ಅರೆ ನನ್ನ ಕಾಲೇಜ್ ಟೈಮಲ್ಲಿ ಓದುವಾಗ, ನನ್ನ ಒಂದು ಟೀನೇಜ್ ಟೈಮಲ್ಲಿ ಎಷ್ಟೆಲ್ಲ ನನ್ನ ಹಾಬೀಸ್ ಇತ್ತಲ್ವಾ, ಎಷ್ಟೆಲ್ಲ ಪ್ಯಾಷನ್ ಇತ್ತು ನನಗೆ, ಅದನ್ನೆಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೆ, ಈಗ ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಯಾವುದೋ ಒಂದು ನಿಮ್ಮ ಕೆಲಸ ಸಡನ್ನಾಗಿ ಕೆಲಸ ಹೋಗ್ಬಿಡತ್ತೆ, ಅಥವಾ ಏನೋ ಒಂದು ಫೈನಾನ್ಷಿಯಲಿ ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡತ್ತೆ, ನಿಮ್ಮ ದುಡಿಮೆಗಿಂತ ಜಾಸ್ತಿ ಅಮೌಂಟ್ ಯಾವುದಕ್ಕೂ ಬೇಕಾಗ್ಬಿಡತ್ತೆ, ಅಂಥ ಟೈಮ್ನಲ್ಲಿ ಕುಗ್ತೀರ? ಅದಕ್ಕೆ ಹೇಳಿದ್ದು, ಅಂಥ ಟೈಮ್ನಲ್ಲಿ ನಿಮ್ಮನ್ನು ಕೈ ಹಿಡಿಯೋದೆ ಈ ಪ್ಯಾಷನ್ ಅಥವಾ ಹಾಬೀಸ್ ಏನಿದೆ ಅಲ್ಲ ನಿಮ್ಮದು. ಅದು ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು ಯೋಗ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಯೋಗ ಬರುತ್ತೆ, ಚೆನ್ನಾಗಿ ಬರುತ್ತೆ, ಯೋಗಾಭ್ಯಾಸ ಗೊತ್ತು, ಎಲ್ಲ ಆಸನಗಳ ಹೆಸರು ಗೊತ್ತು, ಹೇಗೆ ಮಾಡೋದು ಅಂತ ಗೊತ್ತು. ಅದನ್ನೇ ನೀವು ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಅಥವಾ ಒಂದು ನೀವು ಸಂಜೆ ಆಫೀಸಿಂದ ಬಂದಮೇಲೆ ಅಥವಾ ಅರ್ಲಿ ಮಾರ್ನಿಂಗ್ ನೀವು ಫ್ರೀ ಟೈಮ್ನಲ್ಲಿ ಯೋಗ ಹೇಳಿಕೊಟ್ರೆ ಒಂದಿಷ್ಟು ಜನಕ್ಕೆ, ಅವರಿಂದ ನಿಮಗೆ ಒಂದು ಸೈಡ್ ಇನ್ಕಮ್ ಬರುತ್ತೆ, ಪಾಕೆಟ್ ಮನಿಗೆ ಅಂತ ಏನು ನಾವು ಹೇಳ್ತೀವಲ್ವ, ಆ ಒಂದು ಅಮೌಂಟನ್ನ ನೀವು ನಿಮ್ಮ ಪಾಕೆಟ್ ಮನಿ ಥರ ಯೂಸ್ ಮಾಡ್ಕೋಬೋದು. ಇಲ್ವಾ, ಸಡನ್ ಕೆಲಸ ಹೋಯಿತು, ಪ್ಲ್ಯಾನ್ ಬಿ ನಿಮ್ಮ ಹತ್ರ ರೆಡಿ ಇರುತ್ತೆ, ಅದನ್ನೇ ನೀವು ಫುಲ್ ಟೈಮ್ ಜಾಬ್ ಆಗಿ ಕೂಡ ಪ್ರೊಫೆಷನ್ ಆಗಿ ಕೂಡ ತಗೋಬೋದು. ಹೀಗೆ ಸಾಕಷ್ಟು ಜನ ತಮ್ಮ ಹಾಬೀಸ್ನ ಸೈಡ್ ಬಿಸ್ನೆಸ್ ಆಗಿ ಆಲ್ರೆಡಿ ಮಾಡ್ತಾ ಇರ್ತಾರೆ, ಅವರಿಗೆ ಬ್ಯಾಕಪ್ ಅಂತ ಒಂದು ಉದ್ಯೋಗ ಇರುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಈ ಥರ ಮಾಡ್ತಾ ಇದ್ರೆ ಹೇಗಿರುತ್ತೆ, ನಿಮ್ಮ ಅನುಭವ ಹೇಗಿದೆ, ಹೇಗೆ ಆಗ್ತಾ ಇದೆ, ಪ್ರತಿಯೊಂದನ್ನು ನೀವು ಬರೆದು ಕಳಿಸ್ಬೋದು. ನಿಮ್ಮ ಒಂದು ಉದಾಹರಣೆ ಬೇರೆಯವ್ರಿಗೆ ಸಹಾಯ ಆಗ್ಬೋದು ಅಲ್ವಾ. ಸೊ ನಮ್ಮ ವಾಟ್ಸಪ್ ಸಂಖ್ಯೆ 9408090103 ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:24. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ವಾಮನ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯಪ್ರಕಾಶ್, ಹರ್ಷಿತಾ ದೇವನಾಥ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮುಂದಿನ ಗೀತೆ ಅನೂಪ್ ಸೀಲಿನ್ ಅವರು ಸಂಗೀತ ನೀಡಿದ್ದು ಹಾಡಿರುವ ಸಿದ್ಲಿಂಗು 2 ಚಿತ್ರದ ಗೀತೆ. ಸಾಹಿತ್ಯ ಅರಸು ಅಂತಾರೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೂಡಿಬರಲಿದೆ. ಎಸ್ ಎ ವಿಯಾನ್ ಅವರು ಸಂಗೀತ ನೀಡಿದ್ದು ಪ್ರಮೋದ್ ಮರವಂತೆಯವರ ಸಾಹಿತ್ಯವಿರುವ ಈ ಗೀತೆ ರಾಧೇಯ ಚಿತ್ರದ್ದು. ಹಾಡಿದ್ದಾರೆ ಎಸ್ ಎ ವಿಯಾನ್.

ಪ್ರೇಮ ಸಂಕ್ರಾಂತಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸುಪ್ರೀತ್ ಹೊಲಗುಣ ಹಾಗೂ ವಸುಶ್ರೀ ಹಳೆಮನೆಯವರ ಧ್ವನಿಗಳಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ಪ್ರತಾಪ್ ಭಟ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಈಗ ಕೇಳಿ ಪಾರು ಪಾರ್ವತಿ ಚಿತ್ರದ ಗೀತೆ. ವಿಜಯ್ ಯೇಸುದಾಸ್ ಹಾಗೂ ದಿಯಾ ಹೆಗಡೆ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಆರ್ ಹರಿ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಪ್ರತ್ಯರ್ಥ ಚಿತ್ರದ್ದು, ಹಾಡಿದ್ದಾರೆ ರಜತ್ ಹೆಗ್ಡೆ. ಅರ್ಜುನ್ ಕಾಮತ್ ಅವರ ಸಾಹಿತ್ಯ, ಸುನಾದ್ ಗೌತಮ್ ಅವರ ಸಂಗೀತ.

ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದ್ದು ಸೋನು ನಿಗಮ್ ಅವರು ಧ್ವನಿಯಾಗಿರುವ ಈ ಗೀತೆ ಮೂಡಿಬರಲಿದೆ ಮನದ ಕಡಲು ಚಿತ್ರದಿಂದ.

ಇದುವರೆಗೆ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಬೆಟ್ಟ ಗುಡ್ಡ
6: ಕೆರೆ ಕುಂಟೆ
5: ಗಿಡ ಮರಗಳಿಲ್ಲದ ಊರು
6: ಮರುಭೂಮಿ ಇದ್ದಂತೆ.
5: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
6: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
5: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
6: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
5: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
6: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
5: ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: former Congress leader Rajendra Bharti. Meanwhile, counting of votes is underway for Bihar's Bankipur Assembly constituency. Jan Suraj Party candidate Prashant Kishore is leading to BJP's Neeraj Kumar Sinha by over 16,800 votes after 31 rounds of counting. The by-election was necessitated after BJP leader Nitin Naveen vacated the assembly seat following his election to the Rajya Sabha. Voting for the by-polls to the three constituencies was held on the 30th of last month. The Supreme Court today clarified that the Delhi government and various state governments are free to close or withdraw FIRs registered against protesters involved in the recent student protests at Delhi's Jantar Mantar and elsewhere in the country. A three-judge bench led by Chief Justice Suryakant explained that its 28th of July order permitting the prosecution of protesters with criminal antecedents was intended to apply only to those accused of grave and heinous offences. The top court was hearing pleas alleging excessive police action against students who participated in protests at Jantar Mantar on the 20th of July. Indian Railways recorded growth of 9% in freight loading in July this year as compared to the corresponding month last year. It loaded 141.3 million tons of freight during July 2026 compared to 129.7 million tons in July last year. The performance reflects sustained demand across core sectors of the economy and continued efforts to improve freight logistics and operational efficiency. Defence Minister Rajnath Singh has stressed the need for greater integration between the military and civilian wings of the Ministry of Defence to strengthen the country's defence ecosystem. Addressing the 85th Armed Forces Headquarters Civilian Services Day celebrations in New Delhi today, Mr. Singh emphasised that this will effectively address evolving security and technological challenges. Benchmark domestic equity indices ended in positive zone for the fourth straight session today. The Sensex rose 544 points or 0.7% to close at 78,639. Nifty surged 391 points to settle at 24,774. And that is the end of this news bulletin.
1: Akashavani Bengaluru. Iga samaya 6 gante 10 nimisha 10 sekundugalu. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿ ರಂಗ. ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು, ಈ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. 7:45 8:15 8:30 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 9:15 ಭಾವಗೀತೆಗಳು ಹಾಡಿದ್ದಾರೆ ಕೆವಿ ಮುರುಗೇಶ್. 9:30 ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್. 10:00 ವನಿತಾ ವಿಹಾರ, ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತ ಚಂದ್ರಿಕೆ. ಇನ್ನು ನಾಳೆಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ಸುಚೇತನ್ ರಂಗಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆಪಲ್. 11:00 ಸವಿ ನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ

0: ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಡನೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾವಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಸ್ತನ್ಯಪಾನದ ಮಹತ್ವ ಕುರಿತು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಕುರಿತು ಡಾಕ್ಟರ್ ಅಕ್ಷಯ ಕಲಾವಂತ್ ಅವರಿಂದ ಮಾಹಿತಿ. ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಪಿಎಂ ಸ್ಟ್ಯಾಂಡಪ್ ಇಂಡಿಯಾ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಮುಖ್ಯಸ್ಥರು. ಕೃಷಿ ವಿಸ್ತರಣಾ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. 7:20 ತುರುವೇಕೆರೆ ತಾಲೂಕು ಕೊಳಲದ ತೊಪೆಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 8:15 ಹಾಗೂ 8:30 ಸಿರಿಗಂಧ. 9:15 ಅನಂತ್ ಕುಮಾರ್ ಎಂವಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:30 ಗೀತ ಚಂದ್ರಿಕೆ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ, ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
4: ನಾನು ಕಥೆಗಾರನಾಗೋದೊಳೆಯಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್. ಕವಿಗಳು ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನು ಅಥವಾ ಮಾಸ್ತಿಯವರ ಕಥೆಗಳನ್ನು ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದುಬಿಡ್ತು. ಬರೀಲಿಕ್ಕೂತೆ ಬರದೆ ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನ್ನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊಳೆದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂತ

0: ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯನ್ನ ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರೋ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ, ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲಿ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ.
2: ಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಲೋಕಸಭಾಯಾ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾಂ ತ್ರಯಸ್ತ್ರಿಂಶತ್ತಃ ಸಪ್ತತ್ರಿಂಶತ್ ಯಾವತ್ ವರ್ಧಯಿತುಂ ವಿಧೇಯಕಃ ಪಾರಿತಂಗತಃ. ರಾಜ್ಯಸಭಾಯಾ ಚ ಲಘು ಮಧ್ಯಮ ಉದ್ಯೋಗ ವಿಕಾಸ ವಿಧೇಯಕಃ ಸ್ವೀಕೃತಃ. ಉಪನಿರ್ವಾಚನೆ ಗುಜರಾತಸ್ಯ ಮಂಜಲ್ಪುರ ಆಸನಂ ಭಾಜಪೇತಿ ದಲೇನ ರಕ್ಷಿತಂ. ಮಧ್ಯಪ್ರದೇಶಸ್ಯ ದತಿಯ ಆಸನೆ ಕಾಂಗ್ರೆಸ್ ದಲಸ್ಯ ವಿಜಯಃ. ಬಿಹಾರಸ್ಯ ಬಾಂಕಿಪುರ ಆಸನೆ ಚ ಜನಸುರಾಜ ದಲಸ್ಯ ಪ್ರಶಾಂತ ಕಿಶೋರಃ ಅಗ್ರೇಸರಃ. ದಿಲ್ಲಿ ನ್ಯಾಯಾಲಯೇನ ಮಹಿಳಾ ಮಲ್ಲಯುದ್ಧ ಕ್ರೀಡಿಕಾನಾಂ ಯೌನ ಉತ್ಪೀಡನ ಪ್ರಕರಣೆ ಬ್ರಜಭೂಷಣ ಶರಣ ಸಿಂಹಃ ದೋಷಮುಕ್ತಃ ಕೃತಃ. ಭಾರತೆ ಪಂಚಲಕ್ಷಾಧಿಕೈಃ ಜನೈಃ ಅಂಗದಾನಸ್ಯ ಸಂಕಲ್ಪಃ ಗೃಹೀತಃ. ಅಂಗಪ್ರತ್ಯಾರೋಪಣ ಸಂಖ್ಯಾಯಾಂ ಭಾರತಂ ವಿಶ್ವೇ ತೃತೀಯಂ ಸ್ಥಾನಂ ಭಜತೆ. ಅಪಿ ಚ ಅಮೆರಿಕಾ ಇರಾನ್ ಚ ಅದ್ಯ ಕೂಟನೀತಿಕ ಶಾಂತಿ ವಾರ್ತಾಯಾಃ ಅಗ್ರಿಮ ಚರಣಂ ಆಯೋಜಯಿಷ್ಯತಃ ಇತಿ ಸಂಭಾವ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಲೋಕಸಭಾಯಾ ಸರ್ವೋಚ್ಚ ನ್ಯಾಯಾಲಯ ಸಂಶೋಧನ ವಿಧೇಯಕಃ ಷಡ್ವಿಂಶತ್ಯಧಿಕದ್ವಿಸಹಸ್ರತಮಃ ಪಾರಿತಃ. ಅಸ್ಯ ವಿಧೇಯಕಸ್ಯೋದ್ದೇಶ್ಯಂ ಸರ್ವೋಚ್ಚ ನ್ಯಾಯಾಲಯಸ್ಯ ಅಧಿನಿಯಮೆ ಷಡ್ಪಂಚಾಶದಧಿಕ ಏಕೋನವಿಂಶತಿತಮೆ ಸಂಶೋಧನಂ ವಿಧಾಯ ಉಚ್ಚತಮ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ ತ್ರಯಸ್ತ್ರಿಂಶತ್ತಃ ವರ್ಧಯಿತ್ವಾ ಸಪ್ತತ್ರಿಂಶತ್ ಯಾವತ್ ಕರಣೀಯಾ ಇತ್ಯಸ್ತಿ. ಅಸ್ಮಿನ್ನೇವ ವರ್ಷೆ ಮೈ ಮಾಸೆ ರಾಷ್ಟ್ರಪತಿ ಪದಾಸೀನಯಾ ದ್ರೌಪದಿ ಮುರ್ಮು ಇತ್ಯನಯಾ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ ತ್ರಯಸ್ತ್ರಿಂಶತ್ ಇತ್ಯತಃ ಸಪ್ತತ್ರಿಂಶತ್ ಯಾವತ್ ವರ್ಧಯಿತುಂ ಕಶ್ಚನ ಅಧ್ಯಾದೇಶಃ ಪ್ರಖ್ಯಾಪಿತಃ. ಕೇಂದ್ರೀಯ ವಿಧಿ ನ್ಯಾಯ ಮಂತ್ರಿ ಅರ್ಜುನ ರಾಮ ಮೇಘವಾಲಃ ವಿಧೇಯಕಂ ಉಪಸ್ಥಾಪಿತವಾನ್. ಮೇಘವಾಲಃ ಪ್ರಾವೋಚತ್ ಯತ್ ಸರ್ವೋಚ್ಚ ನ್ಯಾಯಾಲಯೇ ಪ್ರತಿಲಂಬಿತಾನಾಂ ಪ್ರಕರಣಾನಾಂ ವರ್ಧಮಾನ ಸಂಖ್ಯಾಂ ನಿಧ್ಯಾಯ ಸಹೈವ ನ್ಯಾಯ ವ್ಯವಸ್ಥಾಂ ಚ ದೃಢೀಕರ್ತುಂ ಏಷಃ ವಿಧೇಯಕಃ ಆನೀತಃ. ಅತಃ ಪರಂ ಲೋಕಸಭಾ ಶ್ವಃ ಪ್ರಾತಃ ಏಕಾದಶವಾದನಂ ಯಾವತ್ ಸ್ಥಗಿತಾ. ರಾಜ್ಯಸಭೆಯ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನ ವಿಧೇಯಕ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಃ ಪಾರಿತಂಗತಃ. ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಅಧಿನಿಯಮೇ ಷಡಾಧಿಕ ದ್ವಿಸಹಸ್ರತಮೇ ಅಗ್ರಿಮ ಸಂಶೋಧನಂ ಅಸ್ಯ ವಿಧೇಯಕಸ್ಯೋದ್ದೇಶ್ಯಂ ವರ್ತತೆ. ಯೇನ ಧನ ಪರಿಶೋಧನ ವಿಳಂಬನಸ್ಯ ಸಮಾಧಾನಂ ಅಥ ಚ ವಿವಾದ ನಿವಾರಣ ಪ್ರಕ್ರಿಯಾಯಾಃ ಸರಳೀಕರಣಂ ಕರ್ತುಂ ಶಕ್ಯೇತ. ವಿಧೇಯಕಸ್ಯಾನುಸಾರಂ ಪ್ರತ್ಯೇಕ ಕೇಂದ್ರೀಯ ಸಾರ್ವಜನಿಕ ಕ್ಷೇತ್ರ ಸಂಸ್ಥೆಯ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಃ ಕ್ರೀತ ವಸ್ತೂನಾಂ ಸೇವಾನಾಂ ವಾ ಸರ್ವಾಣಿ ಪ್ರದೇಯಕಾನಿ ಟ್ರೆಡ್ ರಿಸಿವೇಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಇತ್ಯಸ್ಮಿನ್ ಮಂಚೆ ಏವ ಪರಿಶೋಧನೀಯಾನಿ ಭವಿಷ್ಯಂತಿ. ವಿಧೇಯಕೆ ಪ್ರಾವಧಾನಮಸ್ತಿ ಯತ್ ವಿವಾದಸ್ಥಳೆ ಯದಿ ಮಧ್ಯಸ್ಥತಾ ವಿಫಲಾ ಭವೇತ್ ತರ್ಹಿ ಮಧ್ಯಸ್ಥತಾ ಸಮಾಪ್ತೇಃ ದಿನಾಂಕಾತ್ ತ್ರಿಂಶತ್ ದಿನಾಭ್ಯಂತರೆ ಏವ ಪಂಚಾಯತ್ ಪ್ರಕ್ರಿಯಾಯೈ ಪ್ರೇಷಣಂ ಅನಿವಾರ್ಯಂ ಭವಿಷ್ಯತಿ. ಅನೇನೈವ ಸಹ ಪಕ್ಷ ಪ್ರತಿಪಕ್ಷಯೋಃ ಕಥನಾನಾಂ ಪೂರ್ತಿತಃ ನವತಿ ದಿನಾಭ್ಯಂತರೆ ನಿರ್ಣಯಃ ದಾತವ್ಯಃ. ವಿಧೇಯಕೆ ಏತದಪಿ ಉಕ್ತಂ ಯತ್ ಯದಿ ಕಿಂಚಿತ್ ಪ್ರಕರಣಂ ಷಣ್ಮಾಸಾಧಿಕ ಕಾಲಾತ್ ಪ್ರತಿಲಂಬಿತಮಸ್ತಿ ತರ್ಹಿ ನಿರ್ಣೀತ ರಾಶೇಃ ನ್ಯೂನಾತಿನ್ಯೂನಂ ಪಂಚಾಶತ್ ಪ್ರತಿಶತಂ ಭಾಗಃ ಆಪೂರ್ತಿಕರ್ತ್ರೆ ಅವಶ್ಯಂ ಪ್ರದಾತವ್ಯಃ. ಇತಃ ಪರಂ ಸದನಸ್ಯ ಕಾರ್ಯಾಚರಣಂ ತಾವತ್ ಪ್ರಾತಃ ಏಕಾದಶವಾದನಂ ಯಾವತ್ ಸ್ಥಗತೀಕೃತಂ. ಗುಜರಾತಸ್ಯ ವಡೋದರಾ ಜನಪದಸ್ಯ ಮಂಜಲಪುರ ವಿಧಾನಸಭಾಸನಸ್ಯ ಉಪನಿರ್ವಾಚನೆ ಭಾರತೀಯ ಜನತೇತಿ ದಳಸ್ಯ ಪ್ರತ್ಯಾಶಿ ಸತೇಂದ್ರ ಭಾಯಿ ಪಟೇಲಃ ಕಾಂಗ್ರೆಸ್ ದಳಸ್ಯ ಬಿಕಾಭಾಯಿ ರಬಾರೀಂ ತ್ರಿಂಶತ್ ಸಹಸ್ರಾಧಿಕೈ ಮತೈಃ ಪರಾಜಿತ್ಯ ವಿಜಯಂ ಆಸನಂ ಸುರಕ್ಷಿತಂ ಅಕರೋತ್. ಅತ್ರಾಂತರೆ ಬಿಹಾರಸ್ಯ ಬಾಂಕಿಪುರ ಕ್ಷೇತ್ರೆ ಜನಸುರಾಜ ದಳಸ್ಯ ಪ್ರತ್ಯಾಶಿ ಪ್ರಶಾಂತ ಕಿಶೋರಃ ಅಗ್ರೆ ವರ್ತತೆ. ಮಧ್ಯಪ್ರದೇಶಸ್ಯ ದತಿಯ ಆಸನೆ ಚ ಕಾಂಗ್ರೆಸ್ ಪ್ರತ್ಯಾಶಿ ಘನಶ್ಯಾಮ ಸಿಂಹಃ ಅಗ್ರಸರತ್ವಂ ಭಜತೆ. ಏತೇಷಾಂ ತ್ರಯಾಣಾಮಪಿ ಕ್ಷೇತ್ರಾಣಾಂ ಕೃತೆ ಮತದಾನಂ ವಿಗತಮಾಸಸ್ಯ ತ್ರಿಂಶತ್ ದಿನಾಂಕೆ ಸಮಜಾಯತ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ದೆಹಲ್ಯಾ ರೌಸ್ ಎವೆನ್ಯೂ ನ್ಯಾಯಾಲಯೇನ ಅದ್ಯ ಸಾಕ್ಷ್ಯಾಭಾವಾತ್ ಭಾರತೀಯ ಮಲ್ಲಯುದ್ಧ ಸಂಘಸ್ಯ ಪೂರ್ವ ಪ್ರಮುಖ ವೃಜಭೂಷಣ ಶರಣ ಸಿಂಹ ತತ್ಕಾಲೀನ ಸಚಿವ ವಿನೋದ ತೋಮರ ಚ ಯೌನ ಶೋಷಣ ಪ್ರಕರಣೆ ದೋಷಮುಕ್ತೌ ಕೃತೌ. ಇದಂ ಪ್ರಕರಣಂ ತಾವತ್ ಶ್ರೀ ಸಿಂಹಸ್ಯ ಸಂಘ ಪ್ರಮುಖ ಕಾರ್ಯಾಲಯೇ ವಿಶ್ವ ಕ್ರೀಡಾ ಪ್ರತಿಯೋಗಿತಾಯಾಃ ಪದಕ ವಿಜೇತ್ರ್ಯಾ ವಿನೇಶ ಫೋಗಾಟ್ ವರ್ಯಾಯಾಃ ನೇತೃತ್ವೇ ಮಹಿಳಾ ಮಲ್ಲೈಃ ಪಂಜೀಕೃತೇನ ಪ್ರಥಮ ಸೂಚನಾ ಪ್ರತಿವೇದನೇನ ಸಹ ಸಂಬದ್ಧಂ ಆಸೀತ್. ಅಸ್ಯ ಪ್ರಕರಣಸ್ಯ ಸಂಬಂಧಃ ತ್ರಯೋವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಏಪ್ರಿಲ್ ಮೇ ಮಾಸಾಭ್ಯಾಂ ಅಸ್ತಿ ಯದಾ ರಾಷ್ಟ್ರೀಯ ರಾಜಧಾನ್ಯಾಂ ಜಂತರ್ ಮಂತರ್ ಸ್ಥಾನೆ ಮಹಿಳಾ ಮಲ್ಲ ಕ್ರೀಡಿಕಾಃ ಶ್ರೀ ಸಿಂಹಸ್ಯ ಉಪರಿ ಮಹಿಳಾ ಮಲ್ಲಾನಾಂ ಯೌನ ಶೋಷಣಸ್ಯ ಆರೋಪಂ ಕುರ್ವಂತ್ಯಃ ವಿರೋಧ ಪ್ರದರ್ಶನಂ ಅಕುರ್ವನ್. ಒಡಿಶಾ ರಾಜ್ಯೇ ನದೀನಾಂ ಜಲಸ್ತರಸ್ಯ ಅಪಚಯೇನ ಜಲೌಘ ಸ್ಥಿತಿಃ ನಿರಂತರಂ ಅನುಕೂಲ ದೃಶ್ಯತೆ. ಜಲಾಶಯ ಪ್ರವಾಹಸ್ಯ ಹ್ರಾಸಂ ದೃಷ್ಟ್ವಾ ಹೀರಾಕುಂಡ ಬಂಧ ಪ್ರಾಧಿಕಾರಿಭಿಃ ಜಲಸ್ಯ ನಿಷ್ಕಾಸನಂ ನ್ಯೂನೀಕೃತಂ. ಪುನರ್ನಿರ್ಮಾಣ ಕಾರ್ಯೈಃ ಸಹ ರಾಜ್ಯ ಸರ್ವಕಾರೇಣ ಕ್ಷತಿಗ್ರಸ್ತ ಗೃಹಾಣಾಂ ಸಸ್ಯ ಹಾನೇಃ ಚ ಕೃತೆ ವಿತ್ತೀಯ ಸಹಾಯಸ್ಯ ಘೋಷಣಾ ವಿಹಿತಾ. ರಾಜ್ಯ ಸರ್ವಕಾರೇಣ ಜಲೌಘ ಕ್ಷತೆಃ ವಿಸ್ತೃತ ಮೂಲ್ಯಾಂಕನಮಪಿ ಪ್ರಾರಬ್ಧಂ. ಯೇಷಾಂ ಕುಟುಂಬೀನಾಂ ಗೃಹಾಣಿ ಪೂರ್ಣತಃ ನಷ್ಟೀಭೂತಾನಿ ತೇಭ್ಯಃ ವಿಂಶತಿ ಸಹಸ್ರಾಧಿಕೈಕ ಲಕ್ಷಂ ಯಾವತ್ ವಿತ್ತೀಯ ಸಹಾಯಂ ಘೋಷಿತಂ. ಅನೇನೈವ ಸಹ ಆಂಶಿಕ ಕ್ಷತಿಗ್ರಸ್ತ

ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಕೂಲಿ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ಒದಗಿಸಿ ಗುಳೆ ಹೋಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆ ಅಡಿ ಬಾದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ಐತಿಹಾಸಿಕ ತಾಣ ಬಾದಾಮಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲ ಹಾಗೂ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ಸಿಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರೈಲು ನಿಲ್ದಾಣಗಳ ಆಧುನೀಕರಣ, ನೈರ್ಮಲ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ನೂತನ ಆಧಾರ್ ಕೇಂದ್ರದ ಮೂಲಕ ಹೊಸ ನೋಂದಣಿ, ಬಯೋಮೆಟ್ರಿಕ್ ನವೀಕರಣ, ಮೊಬೈಲ್ ಸಂಖ್ಯೆ, ವಿಳಾಸ ಹಾಗೂ ಇತರೆ ತಿದ್ದುಪಡಿಗಳು ಸೇರಿದಂತೆ ಹಲವು ಸೇವೆಗಳು ಒಂದೇ ಸೂರಿನಡಿ ಲಭ್ಯವಾಗಲಿವೆ ಎಂದರು. ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಮಹಿಳಾ ಕೇಂದ್ರಿತ ನಾರಿ ಕಿಲ್ಪ್ ಕರ್ನಾಟಕ ಇನ್ಕ್ಲೂಸಿವ್ ಲೈವ್ಲಿಹುಡ್ ಪ್ರೋಗ್ರಾಂ ಯೋಜನೆಯ ಮೊದಲ ಜಂಟಿ ಪ್ರಗತಿ ಪರಿಶೀಲನೆ ಅಂಗವಾಗಿ ಮಾಜಿ ಅಪರ ಕಾರ್ಯದರ್ಶಿ ಚರಣ್ ಸಿಂಗ್ ನೇತೃತ್ವದ ತಂಡ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನವಾಳ, ಕುಳಗೇರಿ ಕ್ರಾಸ್ ಹಾಗೂ ಆಲೂರು ಎಸ್ಕೆ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಬಾದಾಮಿ ತಾಲೂಕಿನಲ್ಲಿ ಬಾಣಂತಿಯರು ಹಾಗೂ ಗರ್ಭಿಣಿಯರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸಲು ಸಂಬಂಧಿತ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ.

0: ಆರೋಗ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಕಣ್ಗಾವಲು ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಲ್ಯ ವಿವಾಹ ತಡೆಗೆ ಜನಜಾಗೃತಿ ಮೂಡಿಸುವಂತೆ ನಿರ್ದೇಶಿಸಿದರು. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಹೊಸಪೇಟೆ ತಾಲೂಕು ವಿಶ್ವ ಪರಂಪರೆ ತಾಣ ಹಂಪಿಯ ಮೂಲಸೌಕರ್ಯ ಸುಧಾರಣೆಗೆ ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಯೋಜಿಸಲಾಗಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಹಂಪಿ ಬಳಿಯ ಮಲಪನಗುಡಿಯಲ್ಲಿ ಮಾತನಾಡಿದ ಅವರು, ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಯೋಜನೆ ಅಡಿ ರಾಜ್ಯಾದ್ಯಂತ ಒಟ್ಟು 50 ತಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಸುಮಾರು 1,500 ಕೋಟಿ ರೂಪಾಯಿವರೆಗೆ ಹಂಪಿ ಅಭಿವೃದ್ಧಿಗೆ ಸಹಾಯಧನ ನೀಡಲಿದೆ ಎಂದರು. ಜಿಲ್ಲೆಯ 5 ತಾಲೂಕುಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈ ತಿಂಗಳ 8ನೇ ತಾರೀಖಿನವರೆಗೆ ನಡೆಯಲಿದೆ. ಜುಲೈ ಅಂತ್ಯದ ವೇಳೆಗೆ ಒಟ್ಟು 11,42,732 ಮತದಾರರ ಅರ್ಜಿಗಳನ್ನು ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿದ್ದಾರೆ. ಒಟ್ಟು 981,207 ಮತದಾರ ಅರ್ಜಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಈವರೆಗೆ 85.87% ಡಿಜಿಟಲೀಕರಣವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಗರ್ಭ ಕಂಠದ ಕ್ಯಾನ್ಸರ್ ತಡೆಯಲು 14-15 ವರ್ಷದೊಳಗಿನ ಬಾಲಕಿಯರಿಗೆ ಉಚಿತವಾಗಿ ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದ್ದು, ಕೇಂದ್ರ ಪುರಸ್ಕೃತ ರಾಜ್ಯ ಆರೋಗ್ಯ ಇಲಾಖೆ ಸಹಯೋಗದ ಈ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಜಿಲ್ಲೆಯಲ್ಲಿ 15,124 ಹೆಣ್ಣುಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಿಕೆ ಗುರಿ ಹೊಂದಲಾಗಿದ್ದು, ಇದುವರೆಗೆ 10,793 ಬಾಲಕಿಯರಿಗೆ ಲಸಿಕೆ ನೀಡಲಾಗಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಗಗನ್ ಸಿಹೆಚ್ ಎಂಬ 25 ವರ್ಷದ ಯುವಕ ದಿನಾಂಕ 7-7-26 ರಾಜಾನುಕುಂಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈತ ಸಾಧಾರಣ ಮೈಕಟ್ಟು, ಗುಂಡು ಮುಖ, ಎಣ್ಣೆಗೆಂಪು ಬಣ್ಣ, ಕಪ್ಪು ಕೂದಲನ್ನು ಹೊಂದಿದ್ದು ಕನ್ನಡ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಹಳದಿ ಬಣ್ಣದ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಈ ಮೇಲ್ಕಂಡ ಚಹರೆಯುಳ್ಳ ಯುವಕನ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಕಾಣೆಯಾದವರ ಪ್ರಕಟಣೆ ಕೇಳಿದ್ದೀರಿ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: इससे बेहतर कुछ नहीं.
2: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
3: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ.

0: ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಎಂದೇ ನೋಂದಾಯಿಸಿಕೊಳ್ಳಿ PM.sooryaghar.gov.in.
1: 3 ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? RBI ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಅಕಾಲಿಕ ಮಳೆಗೆ ಮಿಂಚು.

0: पीएम फसल बीमा योजना से करीब 2 लाख करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004 ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಗ್ಲುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಅನ್ನು ಇದೇ 5ರಿಂದ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 TMC ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030ರ ವೇಳೆಗೆ ರಫ್ತು ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ
5: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ.

0: ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು, ಈ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. ಮೊದಲಿಗೆ ಒಂದು ಜಾಹೀರಾತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.
4: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ರೇಷ್ಮೆ ಬೆಳೆಗಾರರ ಅಭಿವೃದ್ಧಿಗಾಗಿ ಸರ್ಕಾರದ

0: ವಿವಿಧ ಯೋಜನೆಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯಶಿಕಾ ಎಂ ಪಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಶಿಕಾ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮ್ಮ ಜೊತೆಗೆ ನಮ್ಮ ಸಹೋದ್ಯೋಗಿ ರಾಜಲಕ್ಷ್ಮಿ ಅವರು ಇದ್ದಾರೆ.
2: ನಮಸ್ಕಾರ ಮೇಡಮ್. ನಮಸ್ಕಾರ
0: ಡಾಕ್ಟರ್ ಯಶಿಕಾ ಅವರೇ. ನಮ್ಮ ರೇಷ್ಮೆ ಬೆಳೆಗಾರರಿಗೆ ಸರ್ಕಾರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೊರಗೆ ತರ್ತಾ ಇದೆ. ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ರೈತರು ಕೂಡ ಇವತ್ತು ಅಳವಡಿಸಿಕೊಂಡಿದ್ದಾರೆ, ಸಾಕಷ್ಟು ಸಹಾಯಧನವನ್ನು ಕೂಡ ಪಡ್ಕೊಂಡಿದ್ದಾರೆ. ಅನೇಕ ಕಾರ್ಯಕ್ರಮಗಳು ನಮ್ಮ ರೈತರಿಗೆ ಇವತ್ತು ವರದಾನವಾಗಿವೆ. ಒಂದೊಂದು ಮಾಹಿತಿಯನ್ನು ತಾವು ಮಾಡಿಕೊಡ್ಬೇಕು. ಮೊದಲನೇದಾಗಿ ಹಿಪ್ಪು ನೇರಳೆ ತೋಟ ಅಭಿವೃದ್ಧಿ ಯೋಜನೆಯಡಿ ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ಅದರ ಸಲಕರಣೆಗಳಿಗೆ ಸರ್ಕಾರದಿಂದ ಯಾವ ರೀತಿ ಸಹಾಯಧನ ಸಿಗ್ತದೆ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ಯಶಿಕಾ ಅವರೇ.
1: ಸೊ ಇಲ್ಲಿ ಮೊದಲಿಗೆ ಹಿಪ್ಪು ನೇರಳೆ ತೋಟ ಅಭಿವೃದ್ಧಿ ಯೋಜನೆ ಅಡಿ ಹೊಸ ತೋಟ ಸ್ಥಾಪನೆ ಹಾಗೂ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಗಳಿಗೆ ಸರ್ಕಾರದಿಂದ ಸಹಾಯಧನ ನೀಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯವು ದೇಶದಲ್ಲೇ ಪ್ರಮುಖ ರೇಷ್ಮೆ ಉತ್ಪಾದಕ ರಾಜ್ಯಗಳಲ್ಲಿ ಒಂದು. ಸೊ ಲಕ್ಷಾಂತರ ರೈತ ಕುಟುಂಬಗಳು ಹಿಪ್ಪು ನೇರಳೆ ಬೆಳೆ, ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ಗೂಳು ಉತ್ಪಾದನೆಯ ಮೂಲಕ ಜೀವನ ನಡೆಸ್ತಾ ಇದ್ದಾರೆ. ಸೊ ವಿಶೇಷವಾಗಿ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಮುಂತಾದ ಜಿಲ್ಲೆಗಳಲ್ಲಿ ಇವತ್ತಿಗೂ ಸಹ ರೇಷ್ಮೆ ಕೃಷಿ ಪ್ರಮುಖ ಆದಾಯದ ಮೂಲವಾಗಿದೆ. ಸೊ ಇಲ್ಲಿ ರೇಷ್ಮೆ ಕೃಷಿ ಕೇವಲ ಒಂದು ಉದ್ಯೋಗ ಅಲ್ಲ, ಸೊ ಇದು ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಸೊ ಆದ್ದರಿಂದ ಕರ್ನಾಟಕ ಸರ್ಕಾರ ರೇಷ್ಮೆ ಬೆಳೆಗಾರರಿಗೆ ವಿವಿಧ ರೀತಿಯ ಯೋಜನೆಗಳಿರ್ಬೋದು, ಸಹಾಯಧನ ಇರ್ಬೋದು, ತರಬೇತಿ ಕಾರ್ಯಕ್ರಮ ಇರ್ಬೋದು, ಇವುಗಳನ್ನೆಲ್ಲ ತುಂಬ ಚೆನ್ನಾಗಿ ನೀಡ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಹಿಪ್ಪು ನೇರಳೆ ತೋಟ ಅಭಿವೃದ್ಧಿ ಯೋಜನೆ ಅಡಿ ಹೊಸ ತೋಟ ಸ್ಥಾಪನೆ ಹಾಗೂ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಗಳಿಗೆ ಸರ್ಕಾರದಿಂದ ಯಾವ ಥರ ಸಹಾಯಧನ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಬ್ಬ ಫಲಾನುಭವಿಗೆ ಘಟಕ ದರವನ್ನು ರೂಪಾಯಿ 75,000 ಎಂದು ನಿಗದಿಪಡಿಸಲಾಗಿದ್ದು ಇದರಲ್ಲಿ 56,250 ಸಹಾಯಧನ ಲಭ್ಯವಿರುತ್ತೆ ಫಲಾನುಭವಿಗೆ. ಸೊ ಈ ಸಹಾಯಧನದಲ್ಲಿ ರೈತರ ಪಾಲು ಅಂದರೆ ರೈತ ಎಷ್ಟು ಕಟ್ಟಬೇಕು ಅಂದರೆ 25% ರೈತ ಕಟ್ಟಬೇಕು, ಕೇಂದ್ರ ಸರ್ಕಾರ 50% ಕಟ್ಟಬೇಕು, ರಾಜ್ಯ ಸರ್ಕಾರ 25% ಅನುದಾನ ಕೊಡುತ್ತೆ. ಸೊ ಇದು ನಮಗೆ ಸಿಲ್ಕ್ ಸಮಗ್ರ ಅಂತ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಸಿಲ್ಕ್ ಸಮಗ್ರ ಅಂತ ಬರುತ್ತೆ. ಸೊ ಅಲ್ಲಿ ನಾವು ಈ ಥರ ಯೋಜನೆಗಳನ್ನು ಸ್ಟೇಟ್ ಗೌರ್ಮೆಂಟ್ ಜೊತೆ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷ ಘಟಕ ಯೋಜನೆ ಅಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ರೇಷ್ಮೆ ಬೆಳೆಗಾರರಿಗೆ ಹಿಪ್ಪು ನೇರಳೆ ತೋಟ ಅಭಿವೃದ್ಧಿ ಹಾಗೂ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಗಳಿಗೆ 90% ಸಹಾಯಧನ ನೀಡ್ತಾ ಇದ್ದಾರೆ. ಇಲ್ಲಿ ಒಂದು ಫಲಾನುಭವಿಗೆ ನಾವು 67,500 ಸಹಾಯಧನವನ್ನು ಕೊಡ್ತಾರೆ. ಸೊ ಇಲ್ಲಿ ಈ ಯೋಜನೆ ಮೂಲಕ ಆರ್ಥಿಕವಾಗಿ ಹಿಂದುಳಿದ ರೈತರು ಹಿಪ್ಪು ನೇರಳೆ ತೋಟ ಹಾಗೂ ರೇಷ್ಮೆ ಹುಳು ಸಾಕಾಣಿಕೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಕೈಗೊಳ್ಳೋಕ್ಕೆ ತುಂಬ ಅನುಕೂಲವಾಗುತ್ತೆ.
2: ಡಾಕ್ಟರ್ ಯಶಿಕಾ ಮೇಡಮ್ ಅವರೇ, ಸರ್ಕಾರ ರೇಷ್ಮೆ ಬೆಳೆಗಾರರಿಗೆ ಹುಳು ಮನೆಗೆ ಯಾವ ರೀತಿ ಸಹಾಯಧನ ಕೊಡ್ತಾರೆ?
1: ಸೊ ಇಲ್ಲಿ ಎರಡು ರೀತಿ ಸಹಾಯಧನ ವಿಂಗಡಣೆಗೆ. ಒಂದು, ಸಾಮಾನ್ಯ ವರ್ಗದ ರೇಷ್ಮೆ ಬೆಳೆಗಾರರಿಗೆ ಈ ಪ್ರೌಢ ವಯಸ್ಸಿನ ರೇಷ್ಮೆ ಹುಳು ಸಾಕಾಣೆ ಮನೆಗಳ ಮೇಲೆ ವಿಶೇಷ ಸಹಾಯಧನ ನೀಡ್ತಾ ಇದೆ. ಈಗ ಮೂರು ರೀತಿ 225 ಇರ್ಬೋದು ಅಥವಾ 600 ಇರ್ಬೋದು, 1,000 ಇರ್ಬೋದು, ಯಾವ ಎಷ್ಟು ಒಂದು ಅವರ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಚದರಡಿ ಮನೆ ಕಟ್ಕೋತಾರೆ ಅದ್ರ ಮೇಲೆ ಸಹಾಯಧನ ನೀಡುತ್ತೆ. ಒಬ್ಬ ರೈತ 225 ವಿಸ್ತೀರ್ಣದ ಸಾಕಾಣಿಕೆ ಮನೆ ನಿರ್ಮಾಣ ಮಾಡಬೇಕು ಅಂದ್ರೆ ಇಲ್ಲಿ ಘಟಕ ದರ 90,000 ಇರುತ್ತೆ, ಅದರಲ್ಲಿ 67,500 ಸಹಾಯಧನ ಕೊಡ್ತಾರೆ. ಇಲ್ಲಿಗೆ 225 ಇರೋದಕ್ಕೆ 600 ಆದ್ರೆ ಇಲ್ಲಿ 243,750 ಸಹಾಯಧನ ಕೊಡ್ತಾರೆ. 1,000 ವಿಸ್ತೀರ್ಣ ಮನೆಗೆ 337,500 ಸಹಾಯಧನ ಸರ್ಕಾರ ರೈತರಿಗೆ ಕೊಡುತ್ತೆ. ಸೊ ಈ ಎಲ್ಲ ಯೋಜನೆಗಳಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 75% ಸಹಾಯಧನ ಸೌಲಭ್ಯ ಇರುತ್ತದೆ. ಸೊ ಇದರಿಂದ ಸಣ್ಣ ಹಾಗೂ ಮಧ್ಯಮ ರೈತರು ಕೂಡ ಉತ್ತಮ ಸಾಕಾಣಿಕೆ ಮನೆಗಳನ್ನು ನಿರ್ಮಿಸಿಕೊಂಡು ಆರೋಗ್ಯಕರ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡ್ಕೋಬಹುದು. ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ರೇಷ್ಮೆ ಬೆಳೆಗಾರರಿಗೆ ಸರ್ಕಾರ ಪ್ರೌಢ ಹುಳು ರೇಷ್ಮೆ ಸಾಕಾಣಿಕೆ ಮನೆಗಳ ಮೇಲೆ ಬೇರೆ ಬೇರೆ ರೀತಿಯಾಗಿ ಇಟ್ಟಿದ್ದಾರೆ. 225 ಬೇಕು ಅಂದರೆ ಅವರಿಗೆ 81,000 ಸಹಾಯಧನ ಕೊಡುತ್ತೆ. ಇದೇ ರೀತಿ 600 ಚದರಡಿ ಅಂದರೆ ಸ್ವಲ್ಪ ದೊಡ್ಡದು ಬೇಕು ಅಂದರೆ 292,500 ರೂಪಾಯಿ ಸಹಾಯಧನ ಕೊಡುತ್ತೆ. ಹಾಗೂ ಇನ್ನೂ ದೊಡ್ಡದು 1,000 ಚದರಡಿ ವಿಸ್ತೀರ್ಣ ಮನೆ ನಿರ್ಮಾಣ ಮಾಡಬೇಕು ಅಂದರೆ 405,000 ಸಹಾಯಧನ ಕೊಡುತ್ತೆ. ಸೊ ಈ ಎಲ್ಲ ಯೋಜನೆಗಳಲ್ಲಿಯೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ರೈತರಿಗೆ 90% ಶೇಕಡ ಸಹಾಯಧನ ಕೊಡ್ತಾ ಇದೆ ಸರ್ಕಾರ.
2: ನೀವು ಹೇಳಿದ್ರಿ ಹುಳು ಮನೆಗೆ ಸಹಾಯ ಮಾಡ್ತಾರೆ ಅಂತ, ಅಂದ್ರೆ ನಾವು ಜಾಗವನ್ನು ತೋರಿಸಿದ್ರೆ ಅವರು ಸಹಾಯಧನವನ್ನ ನಮಗೆ ಇದಾಗುತ್ತಾ, ಅಥವಾ ಜಾಗ ಇಲ್ಲ ಅಂದ್ರೆ ಜಾಗಕ್ಕೂ ಅವರು ಇದು ಮಾಡ್ತಾರೆ?
1: ಇಲ್ಲ, ನಿಮ್ಮ ಹತ್ರ ಜಾಗ ಇರಬೇಕು, ಜಾಗ ಮನೆ ನೀವೇ ಕಟ್ಟಿಸ್ಕೋಬೇಕು, ಆ ಕಟ್ಟಿಸೋ ಮನೆಗೆ ಇಷ್ಟು ಚದರಡಿಗೆ ಈ ತರ ಬೇರೆ ಬೇರೆ ಸಹಾಯಧನ ಕೊಡ್ತಾರೆ ಅವರು. ನೀವು ಎಷ್ಟು ದೊಡ್ಡ
2: ಸಹಾಯಧನ ಮಾಡ್ತಾರೆ ಅಷ್ಟೇ, ನಾವೆಲ್ಲ ಕಟ್ಕೊಂಡು ಆದ್ಮೇಲೆ ಅವ್ರು ಸಹಾಯಧನ ಮಾಡ್ತಾರಾ ಅಥವಾ ಮುಂಚಿತವಾಗಿನೇ ಅವರು ಏನಾದರೂ ಮಾಡಬೇಕು?
1: ಮುಂಚಿತವಾಗೇ ಕೊಡ್ತಾರೆ, ಇಷ್ಟು ಪರ್ಸೆಂಟ್ ಅಂತ ನಿಮಗೆ ಕೊಡ್ತಾರೆ. ನೀವು ಕೊಟ್ಕೊಂಡು ಅದನ್ನ 5 ವರ್ಷದ ತನಕ ನೀವು ಬೇರೆ ಯಾವ ಕಾರ್ಯಕ್ಕೂ ಉಪಯೋಗಿಸಂಗಿಲ್ಲ. ಕೆಲವೊಂದ್ಸತಿ ರೈತರು ಏನ್ ಮಾಡ್ತಾರೆ, ಅದನ್ನ ಕಟ್ಬಿಟ್ಟು ಮುಂದಿನ ವರ್ಷನೇ ಮನೆ ಮಾಡ್ಕೊಂಡ್ಬಿಡ್ತಾರೆ. ಹಂಗೇನು ಮಾಡಲ್ಲ, ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ.
2: ಯಾಕೆಂದ್ರೆ ಅದು ಮುಖ್ಯವಾಗಿ ನಮ್ಮ ರೈತರಿಗೆ ಗೊತ್ತಾಗಬೇಕು.
1: ಹೌದು,
2: ಸಹಾಯಧನ ಮಾಡ್ತಾರೆ ಅಂದ್ರೆ ಅವ್ರು ಆ ದುಡ್ಡನ್ನ ತಗೊಂಡ್ಬಿಟ್ಟು ಬೇರೆದಕ್ಕೆ ಬಳಕೆ ಮಾಡ್ಕೊಂಡ್ರೆ ಇದಾಗ,
1: ಅದು ಪ್ರತಿ ವರ್ಷನೂ ಮಾನಿಟರ್ ಮಾಡ್ತಾರೆ ಅದನ್ನ 5 ವರ್ಷದ ತನಕ,
2: ಅಂದ್ರೆ 5 ವರ್ಷದವರೆಗೂ ಅವ್ರಿಗೆ ಕಾಲಾರಂಭ ಇರುತ್ತೆ. ಮೇಡಮ್, ಈಗ ಒಬ್ಬ ರೈತನು ಚಾಕಿ ಹುಳ ಸಾಕಾಣಿಕಾ ಕೇಂದ್ರವನ್ನು ಪ್ರಾರಂಭಿಸಬೇಕಾದ್ರೆ ಅವ್ರಿಗೆ ಯಾವ ರೀತಿ ಅನುಕೂಲಗಳನ್ನ ಸರ್ಕಾರ ನೀಡುತ್ತೆ?
1: ಈಗ ಚಾಕಿ ಹುಳು ಅಂದ್ರೆ 1-3 ಜ್ವರ ಅಂತೀವಿ ರೈತರ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು, ಪೊರೆ ಬಿಡುತ್ತಲ್ಲ ಹಾವಿನ ತರ ಪೊರೆ ಬಿಡುತ್ತೆ, ಆ ತರ 5 ಸತಿ ಪೊರೆ ಬಿಡುತ್ತೆ ರೇಷ್ಮೆ ಹುಳು. 1-3 ಹಂತದವರೆಗೂ ಪೊರೆ ಬಿಡೋದನ್ನ ಸಾಕ್ತಿವಿ ನೋಡಿ, ಅದನ್ನ ಚಾಕಿ ಹುಳುಗಳು ಅಂತೀವಿ. ಅವು ಒಂಥರ ಮಕ್ಕಳಿದ್ದಂಗೆ, ಅದಕ್ಕೆ ನಾವು ರೈತರು ಕೊಟ್ಬಿಟ್ರೆ ಅವರು ಕರೆಕ್ಟಾಗಿ ಈ ತೇವಾಂಶ ಉಷ್ಣಾಂಶ ಮೇಂಟೈನ್ ಮಾಡದೆ ಹೋದ್ರೆ ಏನಾಗುತ್ತೆ, ಅವು ಸತ್ತೋಗುತ್ತೆ. ಅದಕ್ಕೆ ಅಂತಾನೆ ನಾವು ಚಾಕಿ ಸಾಕಾಣಿಕಾ ಕೇಂದ್ರಗಳನ್ನ ಇಟ್ಟಿರ್ತೀವಿ. ಸೊ ಯಾವುದೇ ಒಬ್ಬ ರೈತ ಇವಾಗ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಚಾಕಿ ಹುಳು ಸಾಕಾಣಿಕಾ ಕೇಂದ್ರನ ಸ್ಟಾರ್ಟ್ ಮಾಡಬೇಕು ಅಂದರೆ, ಈಗ ಸಾಮಾನ್ಯ ವರ್ಗದ ಚಾಕಿ ರೇಷ್ಮೆ ಬೆಳೆಗಾರರಿಗೆ ಸರ್ಕಾರ 977,000 ಸಹಾಯಧನ ಕೊಡುತ್ತೆ. ಹೌದು, ಇದರಲ್ಲೂ ಸಹ 75% ಸಹಾಯಧನವನ್ನು ಇವರು ಕೊಡ್ತಾ ಇದೆ, ಸರ್ಕಾರ ಕೊಡುತ್ತೆ. ಸೊ ಗುಣಮಟ್ಟದ ಚಾಕಿ ರೇಷ್ಮೆ ಹುಳುಗಳ ಉತ್ಪಾದನೆ ಹಾಗೂ ಆರೋಗ್ಯಕರ ಸಾಕಾಣಿಕೆಯನ್ನು ಉತ್ತೇಜನೆ ಮಾಡೋದಕ್ಕೆ ಈ ಥರ ಸರ್ಕಾರ ಕೊಡ್ತಾ ಇದೆ. ಇಲ್ಲಿಯೂ ಕೂಡ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾಗಿ 90% ಸಹಾಯಧನ ಕೊಡ್ತಾರೆ. ಅದರಲ್ಲಿ 1,170,000 ಸಹಾಯಧನವನ್ನು ಸರ್ ಕೊಡ್ತಾ ಇದೆ ಇವಾಗ.
2: ಯಶಿಕಾ ಮೇಡಮ್ ಅವರೇ, ಹುಳು ಸಾಕುವಾಗ ಮೌಂಟಿಂಗ್ ಹಾಲ್ ನಿರ್ಮಾಣಕ್ಕೂ ಇದಕ್ಕೂ ಸಹಾಯ ಇದೆನಾ ಈ ನಿರ್ಮಾಣ ಮಾಡೋದಕ್ಕೆ?
1: ಈ ಹಿಂದೆ ಪ್ರತ್ಯೇಕ ಮೌಂಟಿಂಗ್ ಹಾಲ್ ನಿರ್ಮಾಣಕ್ಕೂ ಕೂಡ ಸಹಾಯಧನ ನೀಡ್ತಾ ಇತ್ತು ಸರ್ಕಾರ. ಆದ್ರೆ ಇತ್ತೀಚೆಗೆ ಸರ್ಕಾರ ಬೈವೋಲ್ಟೈನ್ ರೇಷ್ಮೆ ಗೂಡು ಅಂದ್ರೆ ಬಿಳಿ ಗೂಡು ಅಂತೀವಿ ನಾವು, ಎರಡ್ ತರ ಗೂಡು ಬರುತ್ತೆ, ಹಳದಿ ಗೂಡು ಒಂದು, ಬಿಳಿ ಗೂಡು. ಬಿಳಿ ಗೂಡು ಅದು ಸುಪೀರಿಯರ್ ಕ್ವಾಲಿಟಿ. ಯಾಕೆ ಸರ್ಕಾರ ಬಿಳಿ ಗೂಡಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂದ್ರೆ, ಭಾರತ ಚೀನಾ ಜೊತೆ ಕಾಂಪಿಟೇಷನ್ ಅಲ್ಲಿ ಇದೆ ಆಯ್ತಾ. ಚೀನಾ ಅತಿ ಹೆಚ್ಚು ರೇಷ್ಮೆಯನ್ನ ಪ್ರೊಡ್ಯೂಸ್ ಮಾಡುತ್ತೆ, ಕೊಡುತ್ತೆ ಆಯ್ತಾ. ಆದ್ರೆ ಅತಿ ಹೆಚ್ಚು ತಿನ್ನೋದು ಭಾರತ ಅಥವಾ ಯೂಸ್ ಮಾಡ್ಕೊಳ್ಳೋದು ಭಾರತ. ನಮ್ಮ ಭಾರತ ಯಾವ ರೀತಿ ಮುಂದೆ ಬರಬೇಕು ಅಂದ್ರೆ, ಆ ದ್ವಿತಳಿ ಗೂಡು ಬಿಳಿ ಗೂಡನ್ನ ಜಾಸ್ತಿ ಬೆಳೆ, ರೀಲಿಂಗ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ಜಾಸ್ತಿ ಅದಕ್ಕೆ ರೇಟ್ ಕೂಡ ಇದೆ. ಈಗ ಹಳದಿ ಗೂಡಿಗೆ 500-600 ಇದ್ರೆ, ಬಿಳಿ ಗೂಡಿಗೆ 1,000 ತನಕ ಹೋಗಿದ್ದು ಇದೆ, 900-1,000 ಅಲ್ಲಿ ತನಕ ಹೋಗಿರೋದು ಇದೆ ಒಂದು ಕೆಜಿಗೆ. ಅದಕ್ಕೆ ಸರ್ಕಾರ ಬಿಳಿ ಗೂಡನ್ನ ಜಾಸ್ತಿ
2: ಪ್ರಾಮುಖ್ಯತೆ
1: ಕೊಡ್ತಾ ಇದೆ. ಆದ್ರಿಂದ ಪ್ರತ್ಯೇಕ ಮೌಂಟಿಂಗ್ ಹಾಲ್ ಬೇಕಾಗಲ್ಲ ಬಿಳಿ ಗೂಡಿಗೆ. ರೈತ ಚಂದ್ರಿಕೆಗೆ ಎತ್ತಾಗ್ತಾ ಇರ್ತಾನೆ, ನೀವು ನೋಡಿರ್ಬೋದು ಹುಳು ಹಣ್ಣಾದಾಗ ಎತ್ತಿ ಚಂದ್ರಿಕೆಗೆ ಹಾಕ್ತಾ ಇರ್ತಾರೆ. ಅದು ತುಂಬಾ ಒಂದು ಲೆಬೋರಿಯಸ್ ಕೆಲಸ, ತುಂಬಾ ಜನ ಬೇಕಾಗ್ತಾರೆ. ಆದ್ರೆ ಈ ಬಿಳಿ ಗೂಡಿಗೆ ಪ್ಲಾಸ್ಟಿಕ್ ಮೌಂಟೇಜ್ ಅಂತ ಹೇಳ್ತೀವಿ, ಅದನ್ನ ತಗೊಂಡೋಗಿ ನೀವು ಅದ್ರ ಮೇಲೆ ಇಟ್ಟರೆ ಸಾಕು, ಹುಳು ತಾನಾಗೆ ಗೂಡು ಕಟ್ಕೊಳ್ಳುತ್ತೆ ಬಂದು. ಸೊ ಆವಾಗ ಈ ಮೌಂಟಿಂಗ್ ಹಾಲ್ ಅನ್ನೋದು ಬೇಕಾಗಲ್ಲ. ಸೊ ಇವಾಗ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಕೊಡ್ತಾ ಇಲ್ಲ
2: ಇವಾಗ,
1: ಕೊಡ್ತಾ ಇಲ್ಲ.
2: ಈಗ ರೇಷ್ಮೆ ಹುಳುಗಳನ್ನ ಖರೀದಿ ಮಾಡುವಾಗ ಅಥವಾ ಖರೀದಿ ಮಾಡುವ ಸಂದರ್ಭದಲ್ಲಿ ಕೂಡ ರೈತನಿಗೆ ಸಿಗುವಂತಹ ಸೌಲಭ್ಯಗಳು ಯಾವುವು?
1: ಈಗ ರೈತ ಚಾಕಿ ಹುಳುಗಳನ್ನ ಅದೇ ಕೇಂದ್ರಗಳು ಇರ್ತಾವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಚಾಕಿ ಹುಳುವನ್ನ ತಗೋತಾನೆ. ಸೊ ಅವಾಗ ಈ ಶುದ್ಧ ಹೈಬ್ರಿಡ್ ತಳಿ ಅಥವಾ ಬಿಳಿ ಗೂಡು ನಾನೇನು ಹೇಳಿದೆ, ಅದಕ್ಕೆ ಪ್ರತಿ 100 ಮೊಟ್ಟೆಗೆ ರೂಪಾಯಿ 1,500 ಘಟಕ ದರ ನಿಗದಿ ಆಗಿರುತ್ತೆ. ಇದರಲ್ಲಿ 750 ಸಹಾಯಧನ ಕೊಡ್ತಾ ಇದೆ ಸರ್ಕಾರ. ಹಾಗೆ ದ್ವಿತಳಿ ಚಾಕಿ ಹುಳುಗಳಿಗೆ 100 ಮೊಟ್ಟೆ ಚಾಕಿಗೆ 2,000 ಘಟಕ ದರ ನಿಗದಿಯಾಗಿದ್ದು ಇದರಲ್ಲಿ 1,000 ರೂಪಾಯಿ ಸಹಾಯಧನ ಲಭ್ಯವಿರುತ್ತೆ. ಸೊ ಈ ಯೋಜನೆಯಲ್ಲಿ ರೈತರಿಗೆ 50% ಸಹಾಯಧನ ನೀಡ್ತಾ ಇದ್ದು ಉತ್ತಮ ಗುಣಮಟ್ಟದ ಚಾಕಿ ಹುಳುಗಳನ್ನು ಬೆಳೆಸಲು ಉತ್ತೇಜನ ನೀಡಲಾಗ್ತಾ ಇದೆ.
2: ಓಕೆ.
0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ನಾವಿವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಡಾಕ್ಟರ್ ಯಶಿಕಾ ಅವರೇ, ಇವತ್ತು ನಮಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿಗಳ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಡಾಕ್ಟರ್ ಯಶಿಕಾ ಅವರೇ, ಈ ಸಿಂಚಾಯಿ ಯೋಜನೆ ಅಂದ್ರೇನು, ಈ ಯೋಜನೆಯ ಹಿನ್ನೆಲೆ ಏನು, ಈ ಯೋಜನೆಯ ಉದ್ದೇಶ ಏನು, ಯಾರು ಈ ಒಂದು ಯೋಜನೆಯ ಪಡೆದುಕೊಳ್ಳಲು ಅರ್ಹರಾಗಿದ್ದಾರೆ, ಏನು ಇದರ ಮಹತ್ವ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಯಶಿಕಾ ಅವರೇ.
1: ಖಂಡಿತವಾಗ್ಲೂ. ಈಗ ರೇಷ್ಮೆ ಕೃಷಿಯಲ್ಲಿ ನಾವು ಹಿಪ್ಪು ನೇರಳೆಯನ್ನು ನೋಡಿದ್ರೆ ಹನಿ ನೀರಾವರಿ ತುಂಬಾ ಇಂಪಾರ್ಟೆಂಟ್. ಹನಿ ನೀರಾವರಿಯನ್ನೇ ತುಂಬಾ ರೈತರು ಬಳಸ್ತಾ ಇರೋದ್ರಿಂದ ಸೊ ಸರ್ಕಾರ ಏನ್ ಮಾಡಿದೆ, ಈ PMKSY ಅಂತ ಯೋಜನೆ ತಗೊಂಡು ಬಂದಿದೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಇದರಲ್ಲಿ ಪ್ರತಿಯೊಬ್ಬ ರೈತನು, ಇದು ರೇಷ್ಮೆ ಕೃಷಿ ಮಾತ್ರ ಅಲ್ಲ ಬೇರೆ ಬೆಳೆಗಳಲ್ಲೂ ಕೂಡ ಅನ್ವಯಿಸುತ್ತದೆ. ಇಲ್ಲಿ ಏನ್ ಮಾಡ್ತಾರೆ, ಯಾವ ರೈತನಿಗೆ ಜಾಗ ಇದೆ, ಆ ಜಾಗ ಸ್ವಂತ ಜಾಗ ಇದ್ದು ಅದರಲ್ಲಿ ಇನ್ನೂ ಡ್ರಿಪ್ ಹಾಕ್ಸಿಲ್ಲ, ಡ್ರಿಪ್ ಹಾಕ್ಸ್ಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ಯೋಜನೆಯನ್ನು ತಮ್ಮ ತಮ್ಮ ಇಲ್ಲಿ ರೇಷ್ಮೆ ಬೆಳೆಯೋರಾದರೆ ತಾಂತ್ರಿಕ ಸೇವಾ ಕೇಂದ್ರ ಅಂತ ಇರುತ್ತೆ, ಪ್ರತಿಯೊಂದು ಒಬ್ಳಲ್ಲಿ ತಾಂತ್ರಿಕ ಸೇವಾ ಕೇಂದ್ರ ಇರುತ್ತೆ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಈ 90% ಸಹಾಯಧನನ ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸೊ ಇದು ಮುಂಚೆ ಏನಾಗಿತ್ತು, ಈ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ 7 ವರ್ಷ ಆದಮೇಲೆ ಮತ್ತೆ ನೀವು ರಿನ್ಯೂ ಮಾಡ್ಕೋಬೋದು, ಮತ್ತೆ ನೀವು ಹೊಸದಾಗಿ ಹಾಕೋಬಹುದು ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಹಾಕೋಬಹುದು ಅಂತ ಇತ್ತು. ಸಾಮಾನ್ಯ ವರ್ಗದವ್ರಿಗೆ ಇರಲಿಲ್ಲ. ಇವಾಗ ಸರ್ಕಾರ ಏನ್ ಮಾಡಿದೆ, ಅವ್ರಿಗೂ ಸಹ 7 ವರ್ಷ ಆದ ತಕ್ಷಣ ನೀವು ಕೂಡ ಅದನ್ನ ಮತ್ತೆ ರಿನ್ಯೂ ಮಾಡ್ಕೋಬಹುದು.
2: ಅಂದ್ರೆ ಎಲ್ಲಾ ವರ್ಗದವ್ರಿಗೂ ಕೂಡ
1: ಎಲ್ಲರಿಗೂ ಅಷ್ಟೇ 90% ಸಹಾಯಧನ ಸರ್ಕಾರ ಕೊಡುತ್ತೆ,
2: ಕೇಂದ್ರ ಸರ್ಕಾರದಿಂದ.
1: ಹೌದು, ಕೇಂದ್ರ ಸರ್ಕಾರನು ಇದೆ, ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಕೂಡ ಹೆಲ್ಪ್ ಮಾಡುತ್ತೆ. ನಾವು TSC ಅಂದ್ರೆ ತಾಂತ್ರಿಕ ಸೇವಾ ಕೇಂದ್ರ, ಸ್ಟೇಟ್ ಗವರ್ಮೆಂಟೇ ಬರುತ್ತೆ. ಇದು PMKSY. ಇದರಲ್ಲಿ ರೇಷ್ಮೆ ಬೆಳೆಗಾರರಿಗೆ ಹನಿ ನೀರಾವರಿ ಘಟಕ ಅಳವಡಿಕೆಗೆ ಸರ್ಕಾರ ಸಹಾಯಧನ ನೀಡ್ತಾ ಇದೆ. 2 ಹೆಕ್ಟೇರ್ ವರೆಗೆ ಭೂಮಿ ಹೊಂದಿರೋ ರೈತರು 90% ಸಹಾಯಧನ ಲಭ್ಯವಿರುತ್ತದೆ. 2-5 ಅಂದ್ರೆ 2-5 ಹೆಕ್ಟರ್ ಇದ್ರೆ ಅವ್ರಿಗೆ 45 ಮಾಡಿದ್ದಾರೆ, ಅಂದ್ರೆ 45% ಸಹಾಯಧನ ಕೊಡುತ್ತೆ. ಸೊ ಇಲ್ಲಿ ಯಾರಾದ್ರೂ 2 ಹೆಕ್ಟರ್ ಇಟ್ಕೊಂಡು ಅದ್ರೊಳಗಡೆ ಡ್ರಿಪ್ ತಗೋಬೇಕು ಅಂತಿದ್ರೆ ಅವ್ರಿಗೆ
2: ಒಳ್ಳೆ ರೀತಿ ಸಹಾಯಧನ ಸಿಗುತ್ತೆ.
1: ಅದೇ ನಾನು ಹೇಳ್ದಂಗೆ, ಹಿಂದೆ 7 ವರ್ಷ ಆದ್ಮೇಲೆ ನವೀಕರಣ ಸೌಲಭ್ಯ ಇರಲಿಲ್ಲ, ಇವಾಗ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಸಹ ನವೀಕರಣ ಮಾಡಿಸ್ಕೊಂಡು ಅವರು ಡ್ರಿಪ್ ಹಾಕ್ಸ್ಕೊಂಡು ಬೆಳೆ ಬೆಳೀಲಿ ಅಂತ ಹೇಳಿ ಸರ್ಕಾರ ಸೌಲಭ್ಯ ಕೊಟ್ಟಿದೆ. ಸೊ ಇದರಿಂದ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಹನಿ ನೀರಾವರಿಯಲ್ಲಿ ನೀರು ತುಂಬಾ ಉಳಿತಾಯ ಆಗುತ್ತೆ. ಈ ಬದಿಗಳಲ್ಲಿ ನೀರು ಹಾಕೋದಿರ್ಬೋದು, ಸ್ಪ್ರಿಂಕ್ಲರ್ ಹೊಡಿಯೋದಿರ್ಬೋದು, ಅವೆಲ್ಲದಕ್ಕಿಂತ ಹನಿ ನೀರಾವರಿಯಲ್ಲಿ ತುಂಬಾ ನೀರು ಸೇವ್ ಆಗೋದ್ರಿಂದ ಅದನ್ನೇ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದೆ ಗೌರ್ಮೆಂಟ್.
2: ಡಾಕ್ಟರ್ ಯಶಿಕಾ ಮೇಡಮ್ ಅವರೇ, ಹುಳುಗಳು ಸಾಗಾಣಿಕೆ ಮತ್ತೆ ಒಬ್ಬ ರೈತ ಚಾಕಿ ಹುಳ ಸಾಗಾಣಿಕೆ ಇದ್ರೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ನಿಂದ ರೈತನಿಗೆ ಯಾವ ರೀತಿ ಸಹಾಯಧನ ಸಿಗ್ಬೋದು?
1: ಈಗ ಜಿಲ್ಲಾ ಪಂಚಾಯತಿ ಯೋಜನೆಯಲ್ಲಿ ಅದರಲ್ಲೂ ಸಹ ಸಾಮಾನ್ಯ ವರ್ಗದ ಬೆಳೆಗಾರರಿಗೆ ₹1,12,500 ಸಹಾಯಧನ ಹಿಪ್ಪುನೇರಳೆ ನಾಟಿ ಕೊಡ್ತಾ ಇದ್ದಾರೆ. ಆಮೇಲೆ ವಿಶೇಷ ಘಟಕ ಯೋಜನೆಯಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ರೈತರಿಗೆ ನರ್ಸರಿಗೆ 135,000 ಸಹಾಯಧನ ಹಾಗೂ ಹಿಪ್ಪುನೇರಳೆ ನಾಟಿಗೆ 54,000 ಸಹಾಯಧನ ಕೊಡ್ತಾ ಇದ್ದಾರೆ. ಇದು ಜಿಲ್ಲಾ ಪಂಚಾಯತಿ. ಆದರೆ ತಾಲೂಕ್ ಪಂಚಾಯತಿಯಲ್ಲಿ ನರ್ಸರಿಗೆ ಸಾಮಾನ್ಯ ವರ್ಗದ ರೈತರಿಗೆ 112,500 ಸಹಾಯಧನ ಕೊಡ್ತಾ ಇದ್ದಾರೆ ಹಾಗೂ ನಾಟಿಗೆ 45,000 ಸಹಾಯಧನ ಕೊಡ್ತಾ ಇದ್ದಾರೆ.
2: ಸೊ ಅಂದ್ರೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ನಮಗೆ ಎಲ್ಲಾ ರೀತಿ ಸಹಾಯಧನ. ಅದಕ್ಕೇನಾದ್ರೂ ನಾವು ಅಂದ್ರೆ ಇವಾಗ ನಾವು ಅಲ್ಲಿ ಕಚೇರಿಗೆ ಹೋದಾಗ ಯಾವ ರೀತಿ ಅವರನ್ನ ಕೇಳಿದ್ರೆ ಅಥವಾ ಏನಾದ್ರೂ ಕೊಡ್ಬೇಕಾ ಅವರಿಗೆ?
1: ಹೌದು, ಅದನ್ನ ಸ್ವಲ್ಪ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ರೈತರ ಪಾಣಿ, ಆಧಾರ್, ಆಮೇಲೆ ಪ್ಯಾನ್, ಆಮೇಲೆ ಪಾಸ್ಬುಕ್, ಬೇರೆ ಬೇರೆ ರೀತಿಯ ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಪಾಸ್ಬುಕ್ ಅಂತ ಕೊಡ್ತಾರೆ, ಅವ್ರು ರೇಷ್ಮೆ ಬೆಳೆಗಾರ ಅಲ್ವಾ ಅಂತ ತಿಳ್ಕೊಳ್ಳಕ್ಕೆ. ಸೊ ಅವೆಲ್ಲ ಡೀಟೇಲ್ಸ್ ಅನ್ನ ನೀವು ಕೊಡಬೇಕಾಗುತ್ತೆ ಜಿಲ್ಲಾ ಪಂಚಾಯತಿಲಿ, ತಾಲೂಕು ಪಂಚಾಯತಿಲಿ. ಇಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಯೋಜನೆ ಇದೆ, ನರೇಗಾ ಯೋಜನೆ ಅಂತ, ನಿಮ್ಗೆ ಗೊತ್ತಿರುತ್ತೆ ನರೇಗಾ. ಸೊ ಅಲ್ಲಿ ಕೂಡ ನೀವು ಈಗ ಹೊಸದಾಗಿ ರೇಷ್ಮೆ ಬೆಳಿಬೇಕು ಅಥವಾ ಹಿಪ್ಪುನೇರಳೆ ಬೆಳಿಬೇಕು ಅಂದ್ರೆ ನೀವು ಅಲ್ಲಿ ಕೂಡ ಸಹಾಯಧನವನ್ನ ಪಡ್ಕೋಬಹುದು ಗೌರ್ಮೆಂಟ್ ಇಂದ. ಸೊ ನಿಮ್ಗೆ ಇವಾಗ 2025-26 ಈ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನರೇಗಾ ಅಡಿ ಹಿಪ್ಪುನೇರಳೆ ನರ್ಸರಿ ಅಭಿವೃದ್ಧಿಗೆ, ಜಸ್ಟ್ ನರ್ಸರಿ ಅಷ್ಟೇ ಅಂದ್ರೆ, 146,108 ನಿಗದಿಪಡಿಸಿರ್ತಾರೆ. ಆಮೇಲೆ ತೋಟ, ಇವಾಗ ನರ್ಸರಿಯಿಂದ ತೋಟ ಸ್ಥಾಪನೆ ಮಾಡಬೇಕು ಅಂದ್ರೆ 118,755 ನಿಗದಿಯಾಗಿರುತ್ತೆ. ಸೊ ಬೋರ್ವೆಲ್ ಹೊಂದಿರುವ ನೀರಾವರಿ ಸೌಲಭ್ಯ ಪ್ರದೇಶದಲ್ಲಿ

0: ಹೋದ್ರೂ ಈ ಮಾರುಕಟ್ಟೆ ಅಂತ ಹೇಳ್ತೀವಿ. ಈ ಮಾರುಕಟ್ಟೆ ಅನ್ನೋದು ರೇಷ್ಮೆ ಕೃಷಿಯಲ್ಲಿ ಬಿಟ್ರೆ ಇನ್ಯಾವುದ್ರಲ್ಲೂ ಇಲ್ಲ. ಯಾಕೆಂದ್ರೆ ನೀವು ಈ ಮಧ್ಯವರ್ತಿಗಳಿಲ್ಲದೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಅವತ್ತು ನಿಮ್ಗೆ ಈ ಗೂಡ್ ಸೇಲ್ ಆಗಿದೆ ಅಂದ್ರೆ ಅವತ್ತಿಗೆ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ರೈತನಿಗೆ ಯಾವುದೇ ರೀತಿ ಮಧ್ಯವರ್ತಿಗಳು ಪ್ರವೇಶ ಮಾಡಕ್ಕಾಗಲ್ಲ, ಅದನ್ನ ಕೂಡ
1: ನೇರವಾಗಿ ಮಾಡ್ಕೋಬಹುದು. ಹೌದು, ಅಂದ್ರೆ ಯಾವುದೇ ಒಬ್ಬ ರೈತ ಬೇರೆ ಬೆಳೆ ಬೆಳಿಲಾರ್ದೆ ನಾನು ಇದನ್ನ ಮಾಡಬಹುದು ಅಂದ್ರೆ ಆರಾಮವಾಗಿ ಬಂದು ನಾವು ಮಾಡ್ಕೋಬಹುದು.
0: ಇನ್ನೊಂದು, ರೇಷ್ಮೆ ಯಾಕೆ ಅಷ್ಟು ಕಾಸ್ಟ್ಲಿ ಅಂತ ಗೊತ್ತಾ?
1: ಹೇಳಿ.
0: ಈ ಮಣ್ಣು ತೆಗೆದು ಗಿಡ ನಾಟಿ ಮಾಡೋದ್ರಿಂದ ಹಿಡಿದು ಗೂಡಲ್ಲಿ ನೂಲ್ ತೆಗಿಯೋ ತನಕನು ಲೇಬರ್ ಬೇಕಾಗುತ್ತೆ. ಎಲ್ಲಾ ರೀತಿಯಾಗಿ
1: ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ,
0: ತುಂಬಾ ಇರುತ್ತೆ. ಆದ್ರೆ ಎದುರ್ಕೊಳ್ಳೋದ್ ಬೇಡ. ರೈತನಿಗೋಸ್ಕರ ತುಂಬಾ ಸೌಕರ್ಯಗಳನ್ನ ಸರ್ಕಾರ ಕೊಟ್ಟಿದೆ. ಸೊ ಅವೆಲ್ಲಾನ ತಿಳ್ಕೊಂಡ್ರೆ ಇನ್ನ ಚೆನ್ನಾಗಿ ಅವರು ಬೆಳೆಯಿಂದ ಪ್ರಾಫಿಟ್ ತಗೋಬಹುದು.
1: ಅಂದ್ರೆ ನಮ್ಮ ರೈತರು ಸರ್ಕಾರವನ್ನ ಬಹಳಷ್ಟು, ನಾವು ಅಲ್ಲಿ ಹೋಗಿ ಸಹಾಯ ಧನವನ್ನ ನಾವು ಪಡ್ಕೊಂಡ್ರೆ ನಮ್ಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ.
0: ಈ ಬೆಳೆಯಲ್ಲೂ ಕೂಡ ತಿಂಗಳಿಗೆ ನೀವು ನಂಬ್ತಿರೋ ಬಿಡ್ತಿರೋ, 100 ಮೊಟ್ಟೆ ಮಾಡಿದ್ರೆ ಒಳ್ಳೆ ರೇಟ್ ಇದ್ರೆ 100,000 ಬರುತ್ತೆ. 100,000 ಒಂದು ರೈತನಿಗೆ ಯಾವ ಬೆಳೆನೂ ಕೊಡಲ್ಲ ಹಂಗೆ. ಆಮೇಲೆ ಇದರಲ್ಲಿ ಲಾಸ್ ಇಲ್ಲ, ನೀವು ಹಾಕದಷ್ಟು ವಾಪಸ್ ಬರುತ್ತೆ ನಿಮ್ಗೆ. ಇದೊಂದೇ ಅಷ್ಟು. ಇವನ್ ನಮ್ಮ ಕಬ್ಬಿದೆ, ಶುಗರ್ ಕೇನಿಗಿಂತ ಜಾಸ್ತಿ ಪ್ರಾಫಿಟೇಬಲ್ ಇದು ಅಂದ್ರೆ ರೇಷ್ಮೆನೆ.
1: ಅಂದ್ರೆ ನಮ್ಮ ರೈತರು ಆರಾಮಾಗಿ ಮುಂದುವರಿಬಹುದು ಈ ಬೆಳೆಯಲ್ಲಿ,
0: ಮಾಡಬಹುದು. ತಿಳುವಳಿಕೆ ಇರಬೇಕು,
1: ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಈ ತಿಳುವಳಿಕೆಯನ್ನ ನಿಮ್ಮ ವಿಶ್ವವಿದ್ಯಾಲಯದಿಂದ ತಿಳಿಸ್ಕೊಡ್ತೀರಾ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ?
0: ಹೌದು, ಖಂಡಿತವಾಗಿ ನೀವು ಕಳಿಸ್ಕೊಟ್ರೆ ಅಲ್ಲೂ ತಿಳಿಸ್ಕೊಡ್ತೀವಿ. ಇಲ್ಲ ನೀವು ಈ ಸಬ್ಸಿಡಿಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ತಾಂತ್ರಿಕ ಸೇವಾ ಕೇಂದ್ರಗಳು ಇರ್ತವೆ, ಅಲ್ಲಿಗೂ ಹೋಗ್ಬೋದು. ಅಲ್ಲೂ ನಿಮ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ.
1: ಮೇಡಮ್ ಅವರು, ಈಗ ನರೇಗಾ ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಯಿಂದ ಎಲ್ಲಾ ರೀತಿ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿದ್ರೆ, ಕೊನೆಯದಾಗಿ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ಇದರಿಂದ?
0: ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗಲ್ಲ ಮನೆಯಲ್ಲಿ. ಈಗ ಮಹಿಳೆಯರು ಏನ್ ಮಾಡ್ತಾರೆ, ಮೇನ್ ಆಗಿ ಅಡಿಗೆ ಮಾಡ್ಕೊಂಡು ಇದು ಬಿಡ್ತಾರೆ ಮನೇಲಿ. ಇನ್ನ ಬೇರೆ ಟೈಮಲ್ಲಿ ಹರಟೆ ಹೊಡಿತಾ ಇರ್ತಾರೆ, ಇಲ್ಲ ನಿದ್ದೆ ಮಾಡ್ತಾ ಇರ್ತಾರೆ, ಇಲ್ಲ ಮನೆ ಕೆಲ್ಸಗಳು ಬೇರೆ ಬೇರೆ ಮಾಡ್ತಾ
1: ಇರ್ತಾರೆ.
0: ಹಳ್ಳಿಯಲ್ಲಿರೋರ್ಗೆ ಈ ಹುಳುಗಳನ್ನು ಮೇಯಿಸೋದು ಮಹಿಳೆಯರಿಗಿಂತ ಇನ್ಯಾರು ಚೆನ್ನಾಗಿ ಮಾಡಲ್ಲ.
1: ಹೌದಾ?
0: ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಲೈವ್ ಎಕ್ಸಾಂಪಲ್ಸ್, ಏನೇಳು, ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ ರೇಷ್ಮೆ ಕೃಷಿಯಲ್ಲಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಒಂಥರ ಇನ್ನೇನು ಅಡಿಗೆ ಮನೆ ಕೆಲಸ ಎಲ್ಲ ಆಯ್ತು, ಬೇರೆ ಟೈಮಲ್ಲಿ ಈ ರೇಷ್ಮೆ ಕೃಷಿಯನ್ನು ಮಾಡಿಕೊಂಡ್ರೆ ಲಾಭನೂ ಬಂದಂಗೆ, ಇನ್ನು ಲೇಬರ್ಸ್ ಬೇರೆ ಲೇಬರ್ಸ್ ಮೇಲೆ ಡಿಪೆಂಡ್ ಆಗಂಗಿರಲ್ಲ. ಸೊ ಇವರೇ ತನ್ನ ಸ್ವಂತ ಮನೆಯಲ್ಲಿ ಜನಾನ ಉಪಯೋಗಿಸ್ಕೊಂಡ್ಬಿಟ್ಟು ಮಾಡ್ಬೋದು. ಮಹಿಳೆಯರಿಗೆ ಮತ್ತೆ ಸ್ವಸಹಾಯ ಸಂಘಗಳಿಂದ ಈ ನೂಲು ಸುತ್ತುವಿಕೆ ಇರ್ಬೋದು, ರೀಲಿಂಗ್ ಇರ್ಬೋದು, ಮೌಲ್ಯವರ್ಧನೆ ಘಟಕಗಳಿಂದ ತರಬೇತಿ, ಸಾಲ ಸೌಲಭ್ಯ ಎಲ್ಲಾನ ತರಬೇತಿ ನೀಡ್ತಾರೆ.
1: ಅಂದ್ರೆ ಎಲ್ಲಾ ಅನುಕೂಲಗಳು ಸಿಗುತ್ತೆ.
0: ಅವ್ರ
1: ಮನೆಯಿಂದ ಹೊರಗೆ ಬಂದು ನಾವು ಇದನ್ನ ಮಾಡಬಹುದು ಅಂತಂದ್ರೆ ನಮ್ಮ ಮಹಿಳೆಯರಿಗೆ
0: ತುಂಬಾ
1: ಈ ತರ ಎಲ್ಲಾ ಅನುಕೂಲಗಳು ಕೊಡ್ತಾರೆ.
0: ಗೂಡಿಂದ ಕರಕುಶಲ ವಸ್ತುಗಳನ್ನ ಮಾಡ್ತಾರೆ. ಈ ಏನ್ ಹೇಳೋದು, ಹಾರಗಳಿರ್ಬೋದು, ಪೇಂಟಿಂಗ್ಸ್ ಇರ್ಬೋದು, ಅಥವಾ ವಾಸ್ ಇರ್ಬೋದು, ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಅವರು ಒಂದ್ಸತಿ ಕಲ್ತ್ಕೊಂಡ್ಬಿಟ್ರೆ ಅದರಿಂದ ಆರಾಮಾಗಿ ಆಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು. ಗೂಡು ಮಾರೋದ್ರಿಂದನೂ ಬರುತ್ತೆ, ಮನೆಯಲ್ಲಿ ಕರಕುಶಲನ ಕಲ್ತು ಬಿಟ್ಟು ಅದರಿಂದಾನು ದುಡ್ಡು ಮಾಡ್ಕೊಂಡ್ರೆ.
1: ಈ ತರಬೇತಿಗಳನ್ನು ಕೊಡ್ತಾರಂತ ಹೇಳಿದ್ರಲ್ಲ, ಆ ತರಬೇತಿಗಳನ್ನ ಎಲ್ಲಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಕೇಳ್ಬೇಕಾ?
0: ನೀವು ಇವಾಗ ಕೆವಿಕೆಗೆ ಹೋಗ್ಬೋದು, ಕೆವಿಕೆಗಳಲ್ಲಿ ಕೊಡ್ತಾರೆ. ನಮ್ಮ ಯೂನಿವರ್ಸಿಟಿಲೇ ಕೊಡ್ತಾ ಇದೀವಿ, ಚಿಂತಾಮಣಿ ಕಾಲೇಜ್ ಅಲ್ಲಿ ಕೊಡ್ತಾರೆ.
1: ಎಷ್ಟು ದಿನಗಳ ತರಬೇತಿ ಇರಬಹುದು?
0: ಅದು ಇಟ್ ಡಿಪೆಂಡ್ಸ್, ನೀವು ಒಂದ್ ವಾರದ್ದು ತಗೋಬಹುದು.
1: ಯಾಕೆಂದ್ರೆ ಹಳ್ಳಿಯಿಂದ ಬಂದಿರ್ತಾರೆ, ಅಲ್ಲಿಂದ ಬಂದವ್ರಿಗೆ
0: 5-6 ದಿನ ಆದ್ರೂ ಬೇಕೇ ಬೇಕು. ಡೈ ಹಾಕೋದಿರ್ಬೋದು, ಅದನ್ನ ಕತ್ತರಿಸೋದಿರ್ಬೋದು ಎಲ್ಲ. ಸೊ ನೀವು ಈ ತರ ತರಬೇತಿ ಕಾರ್ಯಕ್ರಮ ಕೊಡ್ಬೋದು. ಒಂದು ಹೇಳಕ್ ಇಷ್ಟಪಡ್ತೀನಿ, ಉಚಿತವಾಗಿ ಅವ್ರಿಗೆ ಡಿಸ್ಇನ್ಫೆಕ್ಟೆಂಟ್ಸ್ ಕೂಡ ಕೊಡ್ತಾರೆ ರೈತರಿಗೆ. ಇಲ್ಲಿ ತಾಂತ್ರಿಕ ಸೇವಾ ಕೇಂದ್ರಗಳಿಂದ ಬ್ಲೀಚಿಂಗ್ ಪೌಡರ್ ಇರ್ಬೋದು, ಸುಣ್ಣ ಇರ್ಬೋದು, ಅಥವಾ ವಿಜೇತ ಎಲ್ಲಾನು ಫ್ರೀ ಆಗಿ ಕೊಡ್ತಾರೆ ರೈತರಿಗೆ. ರೈತ ಇನ್ನೊಂದ್ ಕಡೆ ಹೋಗಿ
1: ತಗೋಬೇಕು
0: ಇಲ್ಲ, ರೋಗ ಬರದೇ ಇರ. ಸೊ ಇವೆಲ್ಲ ಸೌಕರ್ಯಗಳನ್ನ ನೀವು ನೋಡ್ಬೋದು. ಇದು ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ, ಸರ್ಕಾರದ ಯೋಜನೆಗಳ ಅರಿವು, ವೈಜ್ಞಾನಿಕ ಕೃಷಿ ಪದ್ಧತಿ ಮತ್ತು ಶ್ರಮ, ಈ ಮೂರು ಸೇರಿದ್ರೆ ರೇಷ್ಮೆ ಬೆಳೆಗಾರರ ಬದುಕು ತುಂಬಾ ಚೆನ್ನಾಗಿರುತ್ತೆ, ಸಮೃದ್ಧವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಆಯ್ತು ಡಾಕ್ಟರ್ ಯಶಿಕಾ ಮೇಡಮ್ ಅವರೇ, ಇಲ್ಲಿವರೆಗೂ ನಮಗೆ ಒಳ್ಳೆ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ನಾವು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಕೇಳ್ತಾರೆ. ಸೊ ಅವ್ರಿಗಾಗಿ ತಮ್ಮ ಫೋನ್ ಸಂಖ್ಯೆಯನ್ನ ತಿಳಿಸ್ಕೊಡಿ.
0: ನನ್ನ ದೂರವಾಣಿ ಸಂಖ್ಯೆ 9590684212.
1: ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಕೃಷಿ ರಂಗದಲ್ಲಿ ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಈ ಕುರಿತು ಡಾಕ್ಟರ್ ಯಶಿಕಾ

ಎಂಪಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಕರಿಂದ ತತ್ವಪದಗಳು.

ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರೀ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34ರಿಂದ 38ಕ್ಕೆ ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲ

0: ಶೀಲತೆ ಹಾಗೂ ರಾಷ್ಟ್ರಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ ಹಾಗೂ ರಾಷ್ಟ್ರದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28ರ ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ ಪಡೆಗಳ ಪ್ರಧಾನ ಕಚೇರಿ AFHQ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, AFHQ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಬೆಂಗಳೂರು, ಸಮಯ 7:45.
5: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
6: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ಬೆಂಗಳೂರು, ಸಮಯ 7:46. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿರಿಗಂಧ ಕಾರ್ಯಕ್ರಮ ಅಂದರೆ ಒಂದು ವಿಷಯ, ಅದರ ಕುರಿತಾಗಿ ಮಾತು, ಮಾಹಿತಿಯೊಂದಿಗೆ ಸುಮಧುರವಾದ ಹಾಡುಗಳೊಂದಿಗೆ ಸಾಗುವಂಥ ಕಾರ್ಯಕ್ರಮ. ಇವತ್ತಿನ ಸಿರಿಗಂಧ ಕಾರ್ಯಕ್ರಮದ ವಿಷಯದ ಬಗ್ಗೆ ಮಾತನಾಡೋಕ್ಕೂ ಮುನ್ನ ಈ ಗೀತೆ ನಿಮಗಾಗಿ.

ಸಿರಿಗಂಧ ಕಾರ್ಯಕ್ರಮದ ಮೊದಲಿಗೆ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂತು. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಈ ಗೀತೆಗಿತ್ತು. ಹೌದು, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಶಿಲ್ಪಕಲೆಯ ಬಗ್ಗೆ ತಿಳಿಯೋಣ. ಶಿಲ್ಪಕಲೆಯು ಭಾರತೀಯ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಕಲ್ಲು, ಲೋಹ, ಮರ, ಮಣ್ಣು ಹಾಗೂ ಇತರ ವಸ್ತುಗಳನ್ನು

ಕೆತ್ತಿ ರೂಪಿಸಿ ಸುಂದರ ಆಕೃತಿಗಳನ್ನು, ಮೂರ್ತಿಗಳನ್ನು ಮತ್ತು ವಾಸ್ತುಶಿಲ್ಪಗಳನ್ನು ನಿರ್ಮಿಸುವ ಕಲೆಯನ್ನು ಶಿಲ್ಪಕಲೆ ಅಂತ ಕರೆಯಲಾಗುತ್ತೆ. ಈ ಶಿಲ್ಪಕಲೆಯು ಕೇವಲ ಸೌಂದರ್ಯದ ಸಂಕೇತವಾಗಿರದೆ ಆಯಾ ಕಾಲದ ಚರಿತ್ರೆ, ಧರ್ಮ, ಜೀವನ ಶೈಲಿ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯನ್ನು ಬಿಂಬಿಸುವ ಜೀವಂತ ಸಾಕ್ಷಿಯಾಗಿದೆ ಅಂತಂದರೆ ತಪ್ಪಾಗಲಾರ್ದು. ಈಗ ಕೇಳಿ ನೆನಪಿರಲಿ ಚಿತ್ರದ ಗೀತೆ, ವಿಜಯ್ ಯೇಸುದಾಸ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಸಂಗೀತ ಸಾಹಿತ್ಯ ಹಂಸಲೇಖ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 8:15. ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಕೇಳುವರೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಶಿಲ್ಪಕಲೆ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಕರ್ನಾಟಕದ ಪ್ರಸಿದ್ಧ ಶಿಲ್ಪಕಲಾ ಶೈಲಿಗಳ ಬಗ್ಗೆ ಹೇಳೋದಾದರೆ ಕರ್ನಾಟಕವು ವಿಶ್ವದಲ್ಲೇ ಹೆಸರಾದ ವೈವಿಧ್ಯಮಯ ಹಾಗೂ ವೈಭವೋಪೇತ ಶಿಲ್ಪಕಲಾ ಪರಂಪರೆಯನ್ನು ಹೊಂದಿದೆ. ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳು ಹೊಯ್ಸಳರ ಶಿಲ್ಪಕಲೆಗೆ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಈ ದೇವಾಲಯಗಳನ್ನು ಬಳಪದ ಕಲ್ಲಿನಲ್ಲಿ ನಿರ್ಮಿಸಿದ್ದು ಅತ್ಯಂತ ಸೂಕ್ಷ್ಮ ಹಾಗೂ ನಯವಾದ ಕೆತ್ತನೆಗಳಿಗೆ ಈ ಒಂದು ದೇವಾಲಯಗಳು ಜಗತ್ಪ್ರಸಿದ್ಧವಾಗಿವೆ. ಈಗ ಕೇಳಿ ಶರವೇಗದ ಸರದಾರ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆಗೆ ಸಂಗೀತ ರಾಜ ಅವರ ಸಂಗೀತ ನಿರ್ದೇಶನ.

ಶಿಲ್ಪಕಲೆ, ಕರ್ನಾಟಕದ ಶಿಲ್ಪಕಲೆಯ ಬಗ್ಗೆ ತಿಳಿಯೋದಾದರೆ ಬಾದಾಮಿಯ ಗುಹಾಂತರ ದೇವಾಲಯಗಳು, ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಕರ್ನಾಟಕ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಸಿಕೊಳ್ತವೆ. ಶ್ರವಣಬೆಳಗೊಳದ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹವು ಪ್ರಪಂಚದ ಅತಿದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಒಂದಾಗಿದೆ. ಎಲ್ಲೋರದ ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ಒಂದೇ ಬಂಡೆಯಲ್ಲಿ ಕೆತ್ತಿದ ಸಾಹಸ ರಾಷ್ಟ್ರಕೂಟರ ಕಾಲದ್ದಾಗಿದೆ. ಹಂಪೆಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ರಥ, ಸಂಗೀತ ಹೊರಡಿಸುವ ಕಂಬಗಳು ಹಾಗೂ ಉಗ್ರ ನರಸಿಂಹ ಮೂರ್ತಿಗಳು ವಿಜಯನಗರ ಸಾಮ್ರಾಜ್ಯದ ಭವ್ಯತೆಗೆ ಸಾಕ್ಷಿಯಾಗಿವೆ. ಈಗ ಕೇಳಿ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.

8:15 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಕೇಳುವಿರಿ. ಮತ್ತೆ 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯುವುದು.

ಸಂತೃಪ್ತ ಮಿಶ್ರಾ ಬಿಜೆಡಿ ಸಾಟ್ ಬೆಟರ್ ಕ್ಯಾಶ್ ಫ್ಲೋ ಸಪೋರ್ಟ್ ಸೆಂಟ್ರಲ್ ಏಜೆನ್ಸಿ ಅಸಿಸ್ಟೆನ್ಸ್ ಡ್ಯೂರಿಂಗ್ ಫಾರ್ಮಲೈಸೇಷನ್ ಅಂಡ್ ಕೋಆರ್ಡಿನೇಟೆಡ್ ಜಿಎಸ್ಟಿ ಅಂಡ್ ಟ್ರೇಡ್ ಡಿಸ್ಕೌಂಟಿಂಗ್ ಪ್ಲಾಟ್ಫಾರ್ಮ್ಸ್ ಫಾರ್ ಎಂಎಸ್ಎಂಇ ಸಪೋರ್ಟಿಂಗ್ ದ ಬಿಲ್ ಮುಸ್ತಾನ್ ರಾವ್ ಯಾದವ್ ಬೀಡಾ ಟಿಡಿಪಿ ಅಂಡ್ ನವೀನ್ ಚಂದ್ರ ವಡ್ಡಿರಾಜು ಬಿಆರ್ಎಸ್ ಸೆಡ್ ಇಟ್ ವಿಲ್ ಫರ್ದರ್ ಎಂಪವರ್ ದ ಸೆಕ್ಟರ್ ಗೊಲ್ಲಾ ಬಾಬುರಾವ್ ವೈಎಸ್ಆರ್ಸಿಪಿ ಸಾಟ್ ಅ ಪಿಎಲ್ಐ ಸ್ಕೀಮ್ ಫಾರ್ ಎಂಎಸ್ಎಂಇಸ್ ವೈಲ್ ಎಂ ತಂಬಿದುರೈ AIADMK urged financial and infrastructure support for states. Rajendra Heeralal Jain, NCP said the opposition would support the bill if they listened to it carefully. Sanjay Seth, BJP, accused Congress of neglecting the MSME sector and misleading youth. Pramod Boro, UPPL, supported the bill and sought credit-linked relief during natural calamities. While Ramji Lal Suman, BSP, suggested restricting factories on fertile land and permitting MSMEs to produce ethanol for petrol blending. That's all in Parliament Review.

ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ರಥಸಪ್ತಮಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಈ ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಎಂಟು ಗಂಟೆ 8:45 ಸರಿಯಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: BJP retains Manjalpur in Vadodara, Gujarat. Congress keeps Dathia in Madhya Pradesh. Karnataka Chief Minister DK Shivkumar expands cabinet, inducting 19 new ministers. Red alert issued for very heavy rainfall in Assam, Meghalaya, Sub-Himalayan West Bengal and Sikkim till tomorrow. In POJK, situation worsens overnight as security forces open fire on protesters refusing to disperse. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು, ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪನವರ ರಚನೆ ಪ್ರೀತಿ ಇಲ್ಲದ ಮೇಲೆ.

0: ಇದುವರೆಗೆ ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈಗ ಕೇಳಿ ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್.
1: ಆಕಾಶವಾಣಿ ಜನಪದ ವೈವಿಧ್ಯ

0: ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್. ಕೇಳಿ ಜನಪದ ವೈವಿಧ್ಯ.
1: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಒಬ್ಬ ಜನಪದ ಕಲಾವಿದರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಈ ಜನಪದ ಹಾಡುಗಳು ನಮ್ಮನ್ನು ಮನಸೊರೆಗೊಳ್ತವೆ. ಅಲ್ಲಲ್ಲಿ ನಾವು ಜನಪದ ಹಾಡುಗಳನ್ನು ಕೇಳ್ತಿರ್ತೇವೆ, ಆ ಪ್ರದೇಶಕ್ಕೆ ಅನುಗುಣವಾಗಿ ನಮಗೆ ಅವು ತೀರ ಹತ್ತಿರ ಆಗ್ತವೆ. ಹಾಗಾಗಿ ನಾವು ಇವತ್ತು ಯಾವುದೇ ಜನಪದ ಕಲೆ ಕೇಳಿದರೂ ಅದಕ್ಕೆ ಮನಸೊಲ್ತೇವೆ, ಮನಸೊರೆಗೊಳ್ತೇವೆ. ಆ ಹಾಡು ಎಲ್ಲೋ ಒಂದು ದಿನ ಕೇಳಿದ ಹಾಡಿರ್ಬೋದು, ಅದನ್ನು ನಾವು ಅನೇಕ ದಿನಗಳವರೆಗೆ ನೆನಪಿನಲ್ಲಿ ಕೊಳ್ತೇವೆ. ಏ, ನಮಗೂ ಕೂಡ ಇಂಥ ಹಾಡುಗಳು ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಂತೋಷಭರಿತ ದಿನಗಳಲ್ಲಿ ಕೇಳುವಂತಾಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಪಟ್ಟುಕೊಂಡಿರ್ತೇವೆ. ಹಾಗಾಗಿ ಅಂಥ ಒಬ್ಬ ಅಪರೂಪದ ಜನಪದ ಹಾಡುಗಾರರನ್ನು, ಜನಪದ ಕಲೆಯನ್ನು ರೂಢಿಸಿಕೊಂಡವರನ್ನು ನಾವಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಮಸ್ಕಾರ ಸಂಗೀತ ಸಂಗಯ್ಯ ಹಿರೇಮಠ್ ಅವರೇ.
2: ನಮಸ್ಕಾರ ಸರ್.
1: ತಾವು ಯಾವೂರಿಂದ ಬಂದಿರಿ, ತಮ್ಮ ಒಂದು ಸ್ವಲ್ಪ ಪರಿಚಯ ಹೇಳಿ.
2: ಸರ್, ನಾನು ಸಂಗೀತ ಸಂಗಯ್ಯ ಹಿರೇಮಠ್ ಅಂತ. ನಾವು ಬಾಗಲಕೋಟೆಯಿಂದ ಬಂದಿದ್ದೀವಿ, ಇಲ್ಲಿ ಕೆಲಸದ ಮೇರೆಗೆ ಅಂತ ಬ್ಯಾಂಗ್ಳೂರಲ್ಲಿ ಇರೋದು.
1: ತುಂಬಾ ಸಂತೋಷ ಸಂಗೀತ ಅವರೇ. ನೀವು ಜನಪದ ಕಲೆಯನ್ನ ಈಗ ತಾವು ಮೈಗೂಡಿಸ್ಕೊಂಡಿದ್ದೀರಿ, ಯಾವಾಗಿಂದ ತಾವು ಜಾನಪದ ಕಲೆಯನ್ನು ಕಲ್ತ್ಕೊಂಡ್ರಿ, ಮತ್ತು ತಮ್ಮ ಈ ಒಂದು ಜಾನಪದ ಕಲೆಗಳನ್ನು ಕಲ್ತ್ಕೊಳ್ಳೋಕ್ಕೆ ಯಾರು ಪ್ರೇರಣೆಯಾದರು, ಸ್ವಲ್ಪ ಈ ಬಗ್ಗೆ ಹೇಳಿ.
2: ಸರ್, ಇದನ್ನು ನಾನು ಹೇಳಲೇಬೇಕು. ನಮ್ಮ ಅಜ್ಜಿಯವರು ನಾನು ಚಿಕ್ಕಂದಿದ್ದಾಗಿಂದಲೂ ಜಾನಪದ ಹಾಡುಗಳನ್ನು ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಸರ್. ನಾನು ಚಿಕ್ಕವಳಿದ್ದಾಗಿಂದಲೂ ಅದನ್ನು ನಾನು ಅವ್ರ ಹಾಡಿದ್ದನ್ನೇ ಗುಣಗುಡ್ತಾ ಇರ್ತಾ ಇದ್ದೆ. ನಾನು ಕಲಿಗೆ ಜೊತೆ ಗೂಡಿಸ್ಕೊಂಡು ಯಾವಾಗಲೂ ಹಾಡ್ತಾನೆ ಇದ್ದೆ. ಹಾಗಾಗಿ ನಮ್ಮ ಅಜ್ಜಿಯವರು ಹಾಡೋದು ಅದು ನಂಗೆ ಬಳುವಳಿಯಾಗಿ ಬಂದಿದೆ ಸರ್. ಅವ್ರು ನಮ್ಮ ಅಜ್ಜಿನೇ ನನಗೆ ಪ್ರೇರಣೆ ಸರ್, ಅವರೇ ಸ್ಫೂರ್ತಿ ನನಗೆ.
1: ಅಂದ್ರೆ ತಾವು ಅಜ್ಜಿಯಿಂದ ಹಾಡುಗಳನ್ನ ಕಲ್ತಿರಿ, ತಮ್ಮ ಅಜ್ಜಿ ತಮ್ಮ ಪ್ರೀತಿಯ ಅಜ್ಜಿ ಅಂತ ಹೇಳ್ಬೋದು. ಈಗ ತಮ್ಮ ಅಜ್ಜಿಯವರು ತಮಗೆ ಎಲ್ಲ ಸಂದರ್ಭದಲ್ಲಿ ಹೇಳುವಂತ ಹಾಡನ್ನು ಕೂಡ ಕಲ್ಸ್ಕೊಟ್ಟಿರ್ಬೋದಲ್ಲ. ಅದು ಮಗು ತೊಟ್ಟಿಲು ಹಾಕುವ ಸಂದರ್ಭದಲ್ಲಿ, ಅಥವಾ ಈಗ ಒಂದು ಮದುವೆಯ ಸಮಾರಂಭದಲ್ಲಿ, ಅಥವಾ ಯಾವುದೋ ಒಂದು ಶುಭ ಸಮಾರಂಭದಲ್ಲಿ, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತ ಹಾಡುಗಳನ್ನ ನಿಮ್ಗೆ ನಿಮ್ಮ ಅಜ್ಜಿಯವರಿಂದ ನೀವು ಕಲ್ತೀರಿ?
2: ಹೌದು ಸರ್. ಆಕ್ಚುಲಿ ಅವರು ನನಗೆ ಕಲ್ಸಿದ್ದು ಅಂತಲ್ಲ, ಅವ್ರು ಹಾಡ್ತಾ ಇದ್ರು, ಅದು ನನಗೆ ಇಷ್ಟಪಟ್ಟು ನಾನೇ ಕಲ್ತಿರೋದು ಸರ್. ಅವ್ರು ಹಾಡೋದನ್ನ ನೋಡಿ ನೋಡಿ ನಾನು ಅದನ್ನೇ ರೂಢಿಸ್ಕೊಂಡಿದ್ದೀನಿ ಸರ್.
1: ಈಗ ಸದ್ಯ ಸಂಗೀತ ಅವರು ತಾವು ಏನು ಓದಿದ್ರಿ, ಮತ್ತೆ ಏನು ಉದ್ಯೋಗ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
2: ಸರ್, ನಾನು ಆಪ್ಷನಲ್ ಇಂಗ್ಲಿಷ್ ಅಲ್ಲಿ MA BEd ಮಾಡಿದ್ದೀನಿ ಸರ್. 2 ವರ್ಷ PUC ಕಾಲೇಜ್ ಅಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ, ಮತ್ತೆ 5 ವರ್ಷ ನಾನು CBSE ಹೈಸ್ಕೂಲ್ ಅಲ್ಲಿ ಮಾಡಿದ್ದೀನಿ ಸರ್. ಇವಾಗ ನನಗೆ 2 ಚಿಕ್ಕ ಮಕ್ಕಳಿದೆ, ಹಾಗಾಗಿ ನಾನು ಇವಾಗ ಸ್ವಲ್ಪ ಒಂದಿಷ್ಟು ಮಟ್ಟಿಗೆ ಬ್ರೇಕ್ ತಗೊಂಡಿದ್ದೀನಿ.
1: ತುಂಬಾ ಸಂತೋಷ ಸಂಗೀತ ಸಂಗಯ್ಯ ಹಿರೇಮಠ್ ಅವರೇ. ಈಗ ನಮ್ಮ ಕೇಳುಗರಿಗೆ ತಮ್ಮ ಜನಪದ ಕಲೆ, ತಮ್ಮ ಅಜ್ಜಿಯಿಂದ ಕಲ್ತಂತಹ ಒಂದು ನಿಮಗೆ ಪ್ರೀತಿಯವಾದ ಒಂದು ಜಾನಪದ ಹಾಡನ್ನ ಪ್ರಸ್ತುತಪಡಿಸಿ ನಮ್ಮ ಕೇಳುಗರಿಗೆ.
2: ಆಯ್ತು ಸರ್. ನಾನು ಹೀಗೆ ಸೋಬಾಣಿ ಪದ, ಜೋಗುಳ ಪದ, ಬೀಸುವ ಕಲ್ಲಿನ ಪದ, ಹೀಗೆ ಮುಂತಾದ ಒಂದು ಜನಪದ ಹಾಡುಗಳನ್ನ ಹಾಡ್ತೀನಿ ಸರ್. ಅದರಲ್ಲಿ ಇವಾಗ ನಾನು ಈ ಸೋಬಾಣಿ ಪದವನ್ನ ಹಾಡೋದಕ್ಕೆ ಇಷ್ಟಪಡ್ತೀನಿ ಸರ್.

0: ತುಂಬ ಸಂತೋಷ. ಸಂಗೀತ ಸಂಗಯ್ಯ ಹಿರಮಠ ಅವರೇ, ಅಪರೂಪದ ಜನಪದ ಕಲೆಗಳಲ್ಲಿ ಒಂದಾದ ಸೋಬಾನೆ ಹಾಡನ್ನು ನಮ್ಮ ಕೇಳುಗರಿಗೆ ನೀವು ಹಾಡಿದ್ರಿ, ತುಂಬ ಸಂತೋಷ. ಇನ್ನೂ ಅನೇಕ ಹಾಡುಗಳನ್ನು ತಾವು ಸಂದರ್ಭಕ್ಕೆ ತಕ್ಕ ಹಾಗೆ ತಾವು ಹೇಳ್ತಾ ಇದ್ದೀರಿ.
1: ಸಂಗೀತ ಮೇಡಮ್ ಅವರು ಹೇಳಿದರು ಸೋಬಾನೆ ಬಗ್ಗೆ. ಆ ಸೋಬಾನೆ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಜನಜೀವನದ ಪ್ರತಿಬಿಂಬವೇ ಜನಪದ. ಈ ಜನಪದ ಸಂಪ್ರದಾಯ ಹಾಡುಗಳು ಕೇಳೋದಕ್ಕೆ ತುಂಬಾ ಇಂಪಾಗಿರುತ್ತೆ. ಇವು ಕೇವಲ ಹಾಡುಗಳಲ್ಲ, ನಮ್ಮ ಪೂರ್ವಜರ ಬದುಕು, ಭಾವನೆಗಳು ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಅಮೂಲ್ಯ ಪರಂಪರೆಯಾಗಿದೆ. ಈ ಅಮೂಲ್ಯ ಪರಂಪರೆಯನ್ನು ಇಂದು ನಮ್ಮ ಸಂಗೀತ ಸಂಗಯ್ಯ ಅವರು ತುಂಬಾ ಸುಂದರವಾಗಿ ಹಾಡುಗಳನ್ನು ವರ್ಣನೆ ಮಾಡಿ ಹಾಡಿದ್ದಾರೆ. ಇನ್ನ ಮುಂದೆ ಹೇಳೋದಾದ್ರೆ, ಸಂಗೀತಾ ಮೇಡಮ್ ಅವರೇ, ನೀವು ಇವಾಗ ಸೋಬಾನೆ ಹೇಳಿದೆ, ಅದೇ ಬೇರೆ ರೀತಿ ಪ್ರಕಾರದಲ್ಲಿ, ಅಂದ್ರೆ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಯಾವ ರೀತಿ ಹಾಡುಗಳನ್ನ ಹಾಡ್ತೀರಾ ಸ್ವಲ್ಪ ಹೇಳಿ.
2: ಹಾ, ಹಾಡ್ತೀನಿ ಮ್ಯಾಮ್. ಮಗುವನ್ನ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಸಂದರ್ಭದಲ್ಲಿ ಹಾಡುವಂತ ಹಾಡನ್ನ ನಾನು ಇವಾಗ ಹೇಳ್ತೀನಿ. ಜೋ

0: ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಹಾಡು ಕೇಳೋದಕ್ಕೇನೆ ಒಂಥರ ಇಂಪಾಗಿ ಕೇಳುತ್ತೆ ನಿಮ್ ಧ್ವನಿಯಲ್ಲಿ. ಒಂದ್ ವೇಳೆ ಈ ಸಮಯದಲ್ಲಿ ಏನಾದ್ರೂ ಇಲ್ಲಿ ಮಕ್ಳು ಇದ್ರೆ ಹಾಗೆ ಮಲಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಹೇಳಿದ್ದೀರಾ ಮೇಡಮ್ ನೀವು. ಇದು ಇವಾಗ ತೊಟ್ಟಿಲು ತೂಗೋದು, ಆಮೇಲೆ ಮದ್ವೆಗಳಲ್ಲಿ ಅಥವಾ ಹಸೆ ಮನೆಯಲ್ಲಿ ಕುತ್ಕೊಂಡಾಗ ಆ ತರ ಹಾಡುಗಳು ಏನಾದ್ರು ಹೇಳ್ತೀರಾ?
1: ಹೇಳ್ತೀನಿ ಮ್ಯಾಮ್. ಇದು ಮದ್ವೆಯಾಗಿ ಹೆಣ್ಮಗಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹಾಡುವಂತ ಹಾಡು. ಹೆಣ್ಣು

0: ತವರನ್ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮಗಳು ಯಾವ ರೀತಿ ತನ್ನ ನೋವನ್ನ ತವರಿಗೆ ಇದು ಮಾಡ್ತಾಳೆ ಅನ್ನೋದನ್ನ ತುಂಬಾ ವರ್ಣನೀಯವಾಗಿ ವರ್ಣಿಸಿದ್ದೀರಾ. ಇದಲ್ದೆ ಮತ್ತೆ ಇನ್ನೂ ಯಾವ ಹಾಡುಗಳನ್ನ ಹಾಡ್ತೀರಾ ಮೇಡಮ್ ತಾವು?
1: ನಾನು ಬೀಸುವ ಕಲ್ಲಿನ ಪದ ಈ ತರ ಇನ್ನೂ ಹಲವಾರು ಹಾಡುಗಳನ್ನ ಹಾಡ್ತೀನಿ ಮ್ಯಾಮ್. ಬೀಸುವ ಕಲ್ಲು, ಈ ಮದುವೆ ಸಂದರ್ಭದಲ್ಲಿ ಹಾಡುವಂತ ಹಾಡು, ಎಲ್ಲಾ ಜನಪದ ಗೀತೆಗಳನ್ನ ನಾನು ಹಾಡ್ತೀನಿ ಮ್ಯಾಮ್.
0: ಅಂದ್ರೆ ನೀವು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಈ ತರ ಕಾರ್ಯಕ್ರಮಗಳನ್ನೆಲ್ಲಾದ್ರೂ ಕೊಟ್ಟಿದ್ದೀರಾ?
1: ಹೌದು ಮೇಡಮ್, ನಾನು ಧಾರವಾಡದಲ್ಲಿ ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶವಾಣಿ AIR ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ, ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
0: ತಮ್ಮೂರಲ್ಲಿ ಕೂಡ
1: ಏನು ಅಕೇಜನ್ಸ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ

0: ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ ಮೇಡಮ್.
1: ತುಂಬಾ ಖುಷಿ,
0: ನನ್ಗೆ ತುಂಬಾ ಖುಷಿ ಮ್ಯಾಮ್. ನನ್ಗೆ ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ತರ ಈ ಫೋಕ್ ಆ ಒಂದು ಜನಪದ ನನ್ಗೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
1: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ?
0: ಉಳಿಬೇಕು ಸಂಪ್ರದಾಯವನ್ನ, ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದು ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರುವ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಒಂದು
1: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನ ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡೋಣ.
0: ಹಾಡ್ತೀನಿ ಮ್ಯಾಮ್. ಅವಳಿ

0: ಥ್ಯಾಂಕ್ ಯು ಮ್ಯಾಮ್.
1: ಸಂಗೀತಾ ಹಿರೇಮಠ್ ಅವರೇ, ನೀವು ಅನೇಕ ವರ್ಷಗಳಿಂದ ಹತ್ತಾರು ಜನಪದ ಹಾಡುಗಳನ್ನು ಹೇಳ್ತಾ ಬರ್ತಾ ಇದ್ದೀರಿ ಅಂತ, ತಾವು ಹಾಡ್ತಿರುವ ಹಾಡುಗಳನ್ನು ಕೇಳೇ ನಮ್ಗೆ ಅನಿಸ್ತದೆ ತುಂಬ ಸಂತೋಷ. ಅನೇಕ ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ತಾವು ಅಲ್ಲಲ್ಲಿ ಹೋಗಿ ಹಾಡ್ತಾನೆ ಇರ್ತೀರಿ. ಈಗ ತಾವು ಕಾಲೇಜಲ್ಲೂ ಕೂಡ ಹಾಡ್ತಿರ್ಬೋದು, ತಮ್ಮ ಶಾಲೆಗಳಲ್ಲೂ ಕೂಡ ಹಾಡಿರ್ಬೋದು, ಅಥವಾ ಇನ್ನೇ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲೂ ಕೂಡ ತಾವು ಹೋಗಿ ಹಾಡಿರ್ಬೋದು. ತಮ್ಮ ಅನುಭವ ಕೂಡ ಅಗದಿ ಖುಷಿಯಾಗಿರ್ತದೆ. ಅನೇಕ ಜನರು ಇವತ್ತು ಏ ನೀವು ಕೂಡ ಈ ಥರ ಜಾನಪದ ಹಾಡನ್ನು ಹಾಡ್ತಿರಲ್ಲ, ತುಂಬ ಖುಷಿಯಾಗ್ತದೆ ಅಂತ ಅವ್ರು ಹೇಳ್ತಾರೆ, ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಅಂಥ ಸಂದರ್ಭ ತಮಗೆ ಯಾವಾಗ ಬಂತು? ಯಾರು ಹೇಳಿದ್ರೆ ತಮಗೆ ಹಂಗೆ ಹೇಳಿದಿದ್ರೆ ಅಲ್ಲಿ ತಾವು ಯಾವ ಹಾಡನ್ನು ಅವರು ಹೇಳೋಕ್ಕೆ ಒತ್ತಾಯ ಮಾಡಿದ್ರು ಹೇಳಿ ನೋಡೋಣ.
0: ಹೌದು ಸರ್, ಅಂಥ ಸಂದರ್ಭಗಳು ಹಲವಾರು ಬಂದಿದೆ ಸರ್. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನನ್ನ ಕ್ಲಾಸಿಗೆ ಎಂಟ್ರಿ ಆದ ತಕ್ಷಣನೇ ಫುಲ್ ಜೋಶಿಂದ ಹೇಳೋರು ಹಾಡೋರ್ಗೂ ಬಿಡ್ತಾ ಇರಲಿಲ್ಲ. ಮತ್ತು ಶಾಲೆಯಲ್ಲಿ ಎಲ್ಲ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ನಾನು ಹಾಡುಗಳನ್ನ ಹಾಡ್ತಾ ಇದ್ದೆ. ಹಾಗಾಗಿ ಇಂಥ ಒಂದು ಸಂದರ್ಭಗಳು ಬಹಳಷ್ಟು ಬಂದಿದೆ ಸರ್. ನಾನು ಖುಷಿ ಪಡ್ತಾನೆ ಹಾಡ್ತೀನಿ, ನಂಗೆ ಖುಷಿ ಇದು.
1: ಅಂತ ಯಾವುದು ಒಂದು ಸಮಾರಂಭದಲ್ಲಿ ನೀವು ಇಷ್ಟಪಟ್ಟು ಅವರಿಗೆ ಇಷ್ಟಪಡಂಗ ಹೇಳಿದಂಥ ಹಾಡನ್ನು, ಜಾನಪದ ಹಾಡನ್ನು ಯಾವುದು ಹೇಳಿದ್ರಾಯಿತು ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಹೇಳ್ತೀರಾ?
0: ಹೌದು ಸರ್, ಹೇಳ್ತೀನಿ. ನಾನು 10th ಬೀಳ್ಕೊಡುಗೆ ಸಮಾರಂಭದಲ್ಲಿ, ನಮ್ಮ 10th ಬ್ಯಾಚ್, ಆ ಬ್ಯಾಚ್ ನನಗೆ ತುಂಬ ಇಷ್ಟವಾದಂಥ ಬ್ಯಾಚ್ ಸರ್. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ನಾನು ನನ್ನ ಭಾವನಾತ್ಮಕವಾಗಿ ನಾನು ಓನಾಗಿ ನಾನೇ ಒಂದು ಹಾಡನ್ನು ಸ್ವಂತಿಕೆಯಿಂದ ಹಾಡಿದ್ದು ಸರ್. ಅದು ಎಲ್ಲ ಮಕ್ಕಳು ಕೂಡ ಕಣ್ಣಲ್ಲಿ ನೀರು ತಂದು, ನನಗೂ ಕೂಡ ಅಷ್ಟೇ ಅದು ಭಾವನಾತ್ಮಕವಾಗಿ ಬಂದದ್ದು. ನಂಗೆ ಅದು ಹಾಡೋಕೆ ತುಂಬ ಖುಷಿಯಾಗುತ್ತೆ. ಇದೊಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸಂಬಂಧಪಟ್ಟಂಥ ಒಂದು ಹಾಡು. ಹರು

0: ಕೇಳ್ಕೊಡುವೆವು. ಇದು ನನ್ನ ಸ್ವರಚಿತ ಕವನ ಸರ್.
1: ಜನಪದ ರೀತಿಯಲ್ಲೇ ತಾವು ಇದನ್ನು ಅಳವಡಿಸ್ಕೊಂಡಿರಿ, ತುಂಬಾ ಸಂತೋಷ ಸಂಗೀತ ಹಿರೇಮಠ ಅವರೇ. ಇನ್ನೂ ಕೂಡ ಅನೇಕ ಹಾಡುಗಳು ತಮ್ಮ ಹೃದಯದಲ್ಲಿವೆ, ಅವನ್ನು ಕೂಡ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯ ಪ್ರೀತಿಯ ಕೇಳುಗರಿಗೂ ಕೂಡ ಪರಿಚಯ ಮಾಡಿಕೊಳ್ಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಹಾಡು ನಮ್ಮ ಕೇಳುಗರಿಗೂ ಕೂಡ ಸಿಗುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿವರೆಗೆ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಜಾನಪದ ಕಲೆಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಅನೇಕ ಸಂದರ್ಭಗಳಲ್ಲೂ ಕೂಡ ತಾವು ಅನೇಕ ಹಾಡುಗಳನ್ನು ಹೇಳಬಹುದಾಗಿದೆ, ತುಂಬ ಸಂತೋಷ. ಇನ್ನೊಮ್ಮೆ ಧನ್ಯವಾದಗಳು.
2: ಧನ್ಯವಾದಗಳು.
0: ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಸರ್.

ಇದುವರೆಗೆ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೆ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾದ

0: ಹಾಗೆ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಬೆಂಗಳೂರು, ಸಮಯ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ, ಮೊದಲ ಪೋಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, August 1-7 ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ, ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ August 1-7 ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ, ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂತ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ August 1 ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
2: ಹುಟ್ಟಿದ ಮಗುವಿಗೆ ಮೊದಲ 1 ಗಂಟೆಯೊಳಗಡೆ ತಾಯಿ ಹಾಲ್ ಉಣಿಸ್ಬೇಕು ನಾರ್ಮಲ್ ಡೆಲಿವರಿ ಆದ್ರೆ, ಅಂಡ್ ಸಿಸೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 hours ಒಳಗಡೆ ಕೂಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 1 ಗಂಟೆ ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
3: ಏನು ಅಂತಂದ್ರೆ, ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3-5 ದಿನದವರೆಗೂ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ, ಸೊ ಅದು ಬೇಗ ಹೊಂದ್ಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 ಗಂಟೆ ಒಳಗೆ, ಮತ್ತೆ ಸಿಸೇರಿಯನ್ ಆದಾಗ 4 ಗಂಟೆ ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ. ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 cm ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ. ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ, ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದ್ಕೊಳ್ಳುತ್ತೆ ಮಗು.
2: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ಗಳಲ್ಲಿ ನೋಡಿದೀವಿ, ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳ್ಬರುತ್ತೆ. ಅದರ ನಿಜವಾದ ಮಹತ್ವ ಏನು? ನಮ್ಮ ಜನರಿಗೆ ಅದರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
3: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನು ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ, ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
2: 6 ತಿಂಗಳ ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ನು ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೇ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
3: ಕೊಲೆಸ್ಟ್ರಾಮ್

0: ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದು 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ, ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ, ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ ಒಂದು ವರ್ಷದಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ, ಸಾಕಾಗಲ್ಲ ಹಾಲು, ಸಾಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ, ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋ ಅಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಬರೋ ಸಿಗುವ ಮೊದಲನೇ ರಕ್ಷಣೆ ಏನೋ ಇದನ್ನ ನಾವು ತಪ್ಪಿಸಿದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆ ಅಲ್ಲಿದ್ರು ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಲ್ನ ನೀಡಬೇಕು.
1: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಡಾಕ್ಟರ್?
0: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನು ಹೇಳಿದ್ನಲ್ಲ, ಇದು ಹೇರಳವಾಗಿರುತ್ತೆ. ಮತ್ತೆ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಪ್ರೋಟೀನ್, ಮತ್ತೆ ಕಡಿಮೆ ಸಕ್ಕರೆ, ಮತ್ತೆ ಕಡಿಮೆ ಕೊಬ್ಬು ಇದ್ದು, ಇದು ಮಗುವಿಗೆ ಕೊಲೆಸ್ಟ್ರಾಲ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ, ಹೊಟ್ಟೆ, ಕರುಳಿಗೆ, ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೆ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ, ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
1: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
0: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ, ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲನೇ ಇದ್ದಿದ್ದ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು, ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು, ಈ ತರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂತ ಹಾಲಾಗಿರೋದ್ರಿಂದ ಅವರು ಯಾವುದೇ ಕಷ್ಟ ಇಲ್ದಂಗೆ, ಖರ್ಚಿಲ್ದಂಗೆ ಆರಾಮಾಗಿ ಅವಳು ಹಾಲು ಉಣಿಸ್ಬೋದು. ಇದರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್, ಮತ್ತೆ ಓವೇರಿಯನ್ ಕ್ಯಾನ್ಸರ್, ಈ ತರದ ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನ ಪಡೆಯಬಹುದು. ಮತ್ತೆ ಟೈಪ್ 2 ಡಯಾಬಿಟಿಸ್ ನಾವ್ ಏನ್ ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ತರದ್ದು ನಾವು ತೊಂದರೆಗಳಿಂದನೂ ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು, ತಾಯಿ ಹಾಲು ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
1: ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸುವ ವಿಧಾನ, ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪ್ಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲು ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲು ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್, ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದ್ರೂ ಸಲಹೆಗಳನ್ನ ನೀಡ್ತೀರಾ?
0: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೆನ ಮಗುವಿನ ಗಲ್ಲದ ಹತ್ರ ತಗೊಂಡು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೆನ ಮಗುವಿನ ಬಾಯಿಯೊಳಗೆ ಇಡಬೇಕು. ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಏನೇನು ನೋಡ್ಕೋಬೇಕು ಅಂತಂದ್ರೆ, ಮಗು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು, ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು, ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು. ಮಗು ತಾಯಿಯ ಕೆಳಗಡೆ ಇರಬೇಕು, ಮತ್ತೆ ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು. ತಲೆ, ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು, ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು, ತಲೆ ಹಿಡ್ಕೊಳ್ಳೋದು ಆ ತರ ಮಾಡಬಾರ್ದು. ಮತ್ತೆ ಎಷ್ಟೊಂದು ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ನ ಕೊಡ್ತಾರೆ, ಆ ತರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟ್ನ ಮಗುವಿನ ಬಾಯಿಯಲ್ಲಿ ಇಡೋ ತರ ನಾವು ಸಪೋರ್ಟ್ ಕೊಡಬೇಕು ಬ್ರೆಸ್ಟ್ನ.
1: ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದ್ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನ ಬ್ಲಾಕ್ ಮಾಡ್ತೀವಿ. ಮಾಡ್ತೀವಿ, ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟ್ ಅನ್ನ ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಏರಿಯೋಲಾ ಮತ್ತೆ ನಿಪ್ಪಲ್ ಎರಡೂ ಬಾಯಿ ಒಳಗೆ ಹೋಗುತ್ತೆ, ಮತ್ತೆ ಅದು ಮಗು ಚೀಪುವಾಗ ಅದಕ್ಕೆ

0: ಅಂತ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಂದಿರು ನಮಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದು ವಾರ ಆದ್ಮೇಲೆ ಈ ತರ ಕಂಪ್ಲೇಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದಿರಿಗೆ ಏನ್ ಸಲಹೆ ನೀಡ್ತೀರಾ?
0: ನಾವು ಆಗ್ಲೇ ಹೇಳದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕ್ಬೇಕು. ಅವಾಗಿಂದನೇ ನಮ್ಗೆ ಒಳ್ಳೆ ಹಾರ್ಮೋನ್ಸ್, ಪ್ರೊಲಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು, ಮತ್ತೆ ಕರೆಕ್ಟ್ ಅಟ್ಯಾಚ್ಮೆಂಟ್, ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನು, ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸಬೇಕು. ಈ ಏನು ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲನೂ ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
1: ಈಗ ಕೆಲವು ಮಾತುಗಳು ಕೇಳ್ಬರುತ್ತೆ ಡಾಕ್ಟರ್, ತಾಯಿ ಏನಾದರೂ ತಿನ್ನುವಾಗ ವ್ಯತ್ಯಾಸ ಆದರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಇವಾಗ ಶೀತ ಪದಾರ್ಥಗಳು ತಿಂದರೆ ಮಗು ಹಾಲು ಕುಡಿಯುತ್ತೆ, ಮಗುಗೆ ಶೀತ ಆಗುತ್ತೆ, ಅಥವಾ ಹೀಟ್ ಪದಾರ್ಥ ತಿಂದರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗುತ್ತೆ, ಈ ಥರದೆಲ್ಲ ಕೇಳ್ತೀವಿ ಮನೆಯಲ್ಲಿ. ಇದು ಎಷ್ಟರ ಮಟ್ಟಿಗೆ ನಿಜ?
0: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ, ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು, ಮತ್ತು ತರಕಾರಿ, ಮೊಟ್ಟೆ, ನಾನ್ ವೆಜ್, ಈ ಥರ ಎಲ್ಲ ಥರದ್ದು, ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬ ಮುಖ್ಯ. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಒಳ್ಳೆ ಆಹಾರವನ್ನು ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
1: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಸೊ 6 ತಿಂಗಳಾದ್ಮೇಲೂ ಹಾಲು ಕುಡಿಸ್ಬೇಕಾಗುತ್ತೆ, 2 ವರ್ಷ ತನಕ ಹಾಲು ಕುಡಿಸಲೇಬೇಕು ಮಗುಗೆ ಅಂತ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 ಇಯರ್ಸ್. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿಯನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಅಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ, ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗ್ಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಅಂತ.
0: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನು ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು, ಸಕ್ಕರೆ ನೀರು ಯಾವುದನ್ನು ಕೊಡಬಾರದು. ಮತ್ತೆ ಅಕಸ್ಮಾತ್ ಆಗಿ ಇನ್ನೂ ಬೇಗನೆ ಹೋಗ್ಬೇಕಾಗಿದ್ದಂತ ಪರಿಸ್ಥಿತಿ ಬಂತು ಅಂದ್ರೆ ಈ ಎಕ್ಸ್ಪ್ರೆಸ್ಡ್ ಮಿಲ್ಕ್, ನಾವು ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅನ್ನ ನಾವು ಕೊಡಬಹುದು. ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದನೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6 ರಿಂದ 8 ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚನ್ ನೀರಲ್ಲಿ ಅದನ್ನ ಇಟ್ಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಅದನ್ನ ಮಗುಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರದು.
1: ತಾಯಿ ಹಾಲುಣಿಸುವ ಟೈಮಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಅಂತ ನಿಮ್ಮ ಸಲಹೆ?
0: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ಬೆಸ್ಟ್ ಅಂತಂದರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ, ಯಾಕಂದರೆ ಇದು ಅಮೈಲೇಜ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಹುಳಿ ಅಂಶ ಮತ್ತು ಸಾಲ್ಟಿಶ್ ಮತ್ತು ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬ ಗಟ್ಟಿನೂ ಇರಬಾರ್ದು. ಸ್ಪೂನಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ದ್ಬಿಡ್ಬಾರ್ದು, ಆ ಥರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು.
1: ಪಾರಿಜ್ ಥರ,
0: ಹಾಂ ಹೌದು ಹೌದು, ಆ ಥರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲೇ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು, ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆಡ್ ಮಾಡ್ಬೇಕು, ಒಂದೇ ಸರಿ ಎಲ್ಲಾನು ಆಡ್ ಮಾಡಿ.

0: ಬರಬಾರ್ದು.
1: ಓಕೆ.
0: ಒಂದೊಂದೇ ಧಾನ್ಯಗಳನ್ನು ಆ್ಯಡ್ ಮಾಡಿಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತದ್ದು ಮನೆಯಲ್ಲೇ ತಯಾರಿಸಬೇಕು. ಇದಕ್ಕೆ ಯಾವುದೇ ರೀತಿ ಹಾಲನ್ನು ಬೇರೆ ಹಾಲನ್ನು ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸ್ಬೋದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತು ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3 ರಿಂದ 5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನು ಕಂಟಿನ್ಯೂ ಮಾಡಬೇಕು 2 ರಿಂದ 3 ಗಂಟೆಗೆ ಒಂದು ಸರಿ. ಒಂದು ಸರಿ ನಾವು ಈ ಪೋರೇಜ್ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ ಆದಮೇಲೆ ತಾಯಿ ಹಾಲು ಕೊಡಬೇಕು, ಮತ್ತೆ 3 ಅವರ್ ಆದಮೇಲೆ ಪೋರೇಜ್ನ ಕೊಡಬೇಕು. ಈ ಥರ ನಾವು ಆಹಾರನ ಕೊಡ್ತಾ ಹೋಗಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲರೂ ನಾವು ಏನು ಮನೆಯಲ್ಲಿ ತಿಂತೀವೋ ಆ ಥರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನೋಡಿರ್ತೀವಿ ಅಥವಾ ನಮಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನೂ ಯಾಕೆ ಕುಡಿಸ್ತಾ ಇದೆಯಾ, ಮಗುಗೆ ಏನು ಅದರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನೂ ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ಥರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು?
0: ಈಗ 6 ತಿಂಗಳಿನಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನೂ ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದಬೇಕು, ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗಬೇಕು ಅಂತಂದರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೆಯದು. ಈ ಎದೆ ಹಾಲಿನಲ್ಲಿ ಅದಕ್ಕೆ ಇದನ್ನು ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು, ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರುಳಿರ್ಬೋದು, ಮೆದುಳಿರ್ಬೋದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನು ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನೂ ಹಾಲು ಕುಡಿಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗುಗೆ ಹುಷಾರಿರಲ್ಲ ಆ ಥರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನು ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ ಮತ್ತು ಮಗು ಚುರುಕಾಗಿರುತ್ತೆ.
1: ಆ್ಯಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನು ತಿಂಡಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ. ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ, ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ, ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ, ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ, ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ, ಸೊ ಅದರಿಂದ ಏನಾದರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು, ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನೂ ತಾಯಿಯೂ ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಈವನ್ ಮಲ್ಕೊಂಡು ಕೂಡ ಕುಡಿಸ್ಬೋದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆಯಾ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ತರದ್ ಏನೇ ತೊಂದರೆ ಇದ್ರೂ ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್ಲು, ಕ್ರ್ಯಾಕ್ ನಿಪ್ಪಲ್ಲು, ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೇ ಇದ್ದರೆ ಆಗುವಂಥ ಒಂದು ತೊಂದರೆಗಳು. ಆದ್ದರಿಂದ ಅವರು ವೈದ್ಯರನ್ನು ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ನ ನಾವು ಕರೆಕ್ಟ್ ಮಾಡಬಹುದು. ಮತ್ತು ಈಸಿ ಮೆಥಡ್ ಅಂತಂದರೆ, ಒಂದು ನಾನು ಆಗಲೇ ಹೇಳಿದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪ ಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲ್ಲು ಏರಿಯಲ್ಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲಿನಲ್ಲಿ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ

0: ಫೋರ್ ಮಿಲ್ಕ್ ಏನು ನೀರಿನ ಅಂಶ ಜಾಸ್ತಿ ಇರುತ್ತೆ. ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂಥ ಹಾಲು. ಆಮೇಲೆ ಬರುವಂಥ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶಯುಕ್ತ ಹಾಲು, ಫ್ಯಾಟ್ ಮತ್ತು ಪ್ರೋಟೀನ್ ಹೆಚ್ಚಾಗಿರುತ್ತೆ. ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ ಫೋರ್ ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ಥರ ಸೋರ್ ನಿಪ್ಪಲ್ಲೆಲ್ಲ ಆದಾಗ ಈ ಹೈಂಡ್ ಮಿಲ್ಕನ್ನು ನಿಪ್ಪಲ್ ಮತ್ತು ಏರಿಯೋಲಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗುತ್ತೆ.
1: ಈಗ ಕುಟುಂಬದ ಸದಸ್ಯರು, ವಿಶೇಷವಾಗಿ ಹಸ್ಬೆಂಡ್ ಆ್ಯಂಡ್ ಹಿರಿಯರು, ತಾಯಂದರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದೇ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲ ಸದಸ್ಯರು, ಗಂಡ ಆಗಿರ್ಬೋದು ಮತ್ತು ಮನೆಯಲ್ಲಿರೋ ಅತ್ತೆ ಮಾವ ಮತ್ತು ಎಲ್ಲರೂ, ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದಲೆಲ್ಲ ತುಂಬ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಹೋಗುವಂತವರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜೆ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡಬೇಕು.
1: ಓಕೆ, ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ 5 ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದರೆ, ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕೋ ಅದೇ ರೀತಿ ಇವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನದ ಪ್ರಕೃತಿ ನಿಯಮ ಮತ್ತು ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ, ಇದನ್ನು ನಾವು ತಪ್ಪದೇ ನಾವು ಮಗುಗೆ ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನು ಖಂಡಿತ ಕೊಡಬೇಕು, ಮತ್ತು 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು, ಮತ್ತು 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸಬೇಕು. ಆಮೇಲೆ ಇವನ್ ಹುಷಾರಿಲ್ಲದೆ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬೋದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ಲದೆ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1 ತಾರೀಕಿಂದ 7 ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ, ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದ್ರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ, ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

ಸೆಕೆಂಡುಗಳು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ, ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಕೇಳಿ ದೂಸ್ರಾ ಆದ್ಮಿ ಚಿತ್ರದ ಗೀತೆ. ಸಾಹಿತ್ಯ ಮಜ್ರೂಹ್, ಸಂಗೀತ ರಾಜೇಶ್ ರೋಷನ್.

ಮುಂದಿನ ಗೀತೆ ಮಾತು ತಪ್ಪದ ಮಗ ಚಿತ್ರದಿಂದ ಮೂಡಿಬರಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿದೆ.

ಆಶಾ ಭೋಸ್ಲೆ ಹಾಗೂ ಯೇಸುದಾಸ್ ಅವರ ಧ್ವನಿಗಳಲ್ಲಿ ಕೇಳಿ ಸ್ವಾಮಿ ಚಿತ್ರದ ಗೀತೆ. ಅಮಿತ್ ಖನ್ನಾ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತ ನಿರ್ದೇಶನ.

ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಯೋಗೇಶ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತವಿರುವ ಪ್ರಿಯತಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮಹಮ್ಮದ್ ರಫಿ ಹಾಗೂ ಉಷಾ ಮಂಗೇಶ್ಕರ್.

ಗೀತಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಲೀಲ್ ಚೌಧರಿ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿಯ ಹಳೆಯ ಮಧುರ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಗಳು ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಕಾರ್ಯಕ್ರಮ, ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಸುಚೇತನ್ ರಂಗಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ. ಗಾನಗಂಗೆ 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಪ್ರಸ್ತುತಿ ಕೀರ್ತನ ವಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಸ್ತನ್ಯಪಾನದ ಮಹತ್ವ ಕುರಿತು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಕುರಿತು ಡಾಕ್ಟರ್ ಅಕ್ಷಯ ಕಲಾವಂತ್ ಅವರಿಂದ ಮಾಹಿತಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ನಂತರ 7:20 ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೊಪೇಗೌಡ ಮತ್ತು ಸಂಘಡಿಗರಿಂದ ಭಜನೆ ಪದ ಕೇಳುವಿರಿ. 7:45 8:15 ಹಾಗೂ 8:30 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ಎಂವಿ ಅನಂತಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್, ನಂತರ ಮಂಥನ್ ಪ್ರಾಯೋಜಿತ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

10.1 meter ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 602 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ 11:10:22. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.